ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 13 ದಿನ ಅಂದರೆ 2026 ಇಸವಿ, ಜೂನ್ ತಿಂಗಳ 3 ತಾರೀಖು ಬುಧವಾರ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು.

ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪ ಮಠ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಭಾಗವಹಿಸುತ್ತಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ವಿಷಯ ಸ್ಕಿಲ್ ಡೆವಲಪ್ಮೆಂಟ್, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, 8:35 ಆಕಾಶಬುಟ್ಟಿ, ಖ್ಯಾತ ಸುಗಮ ಸಂಗೀತ ಗಾಯಕರಾದ ಕೆಎಸ್ ಸುರೇಖಾ ಅವರೊಡನೆ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನೆಹರೆ ಪಲ್, 11:00 ಸವಿನೆನಪು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 12:05 ವನಿತಾ ವಿಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ, ಇದು ಮಂಗಳೂರು ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. ನಂತರ ಐವಿಎಫ್ ಮೂಲಕ ಮಕ್ಕಳನ್ನು ಪಡೆಯುವುದರ ಕುರಿತು ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ ಪತ್ರಕರ್ತ ಕಿರಣ್ ಆರಾಧ್ಯ ಅವರಿಂದ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೇದಾವತಿ. ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, 6:30 ರಸವಾರ್ತೆ, 6:51 ಕೃಷಿ ರಂಗ, ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಎಚ್ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ, ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರವರೊಂದಿಗೆ ಸಂದರ್ಶನ. ನಂತರ ಕ್ರೀಡಾ ವರದಿ. 10:00 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ್ ಘೋಷ್ ಅವರಿಂದ ವಯಲಿನ್ ವಾದನ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:10:15. ಇನ್ನು ಮುಂದೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಆರಂಭದಲ್ಲಿ ಕೇಳಿ ಮಂಗಳಮೂರ್ತಿ ಗಜಾನನ ದೇವ ಕಣ್ಗಳಿಗೆ ಕರುಣಿಸು ಸಾಕ್ಷಾತ್ಕಾರ. ಕೇಶವದಾಸರ ರಚನೆಯನ್ನು ಜಮೀಲಾ ಎ.ಆರ್. ಮುಲ್ಕಿಯವರು ಹಾಡಿದ್ದಾರೆ.

ಜಮೀಲಾ ಎಆರ್ ಮುಲ್ಕಿಯವರ ಗಾಯನದಲ್ಲಿ ಪುರಂದರದಾಸರ ರಚನೆಯನ್ನು ಕೇಳಿ ಕೊಡುಬೇಗ ದಿವ್ಯಮತಿ ಸರಸ್ವತಿ. ಈ ಗೀತೆಗೆ ವೀಣೆ ನುಡಿಸಿರುವವರು ಎಂಆರ್ ಮಂಜುಳಾ, ಮೃದಂಗ ಸಹಕಾರ ಅದಮ್ಯ ರಮಾನಂದವರದು.

0: ಆಕಾಶವಾಣಿ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನಾ ಕೇಳುವಿರಿ.
1: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ, ಸಹನೆ, ಸಂತಸ, ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ, ಸಹಕಾರ, ಸಹಬಾಳ್ವೆ, ದೀನ ದುರ್ಬಲರ, ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್, ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ, ಶಾಂತಿ, ಸಹಾಯ, ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತಾಂ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ, ವಿನಯ, ಧನ, ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ, ಓಟ, ಪ್ರವಾಸ, ರೇಡಿಯೋ, ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ, ಕುಟುಂಬ, ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ, ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ, ಸುಖ, ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
0: ಇದುವರೆಗೂ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಸಮಯ ಸರಿಯಾಗಿ 6:35:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ
4: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಸ್ಕಾರ. ಚಿತ್ರಕಲಾ ಪ್ರಪಂಚದ ದೊಡ್ಡ ಹೆಸರು, ಸಮಕಾಲೀನ ಚಿಂತನೆಗಳ ಜೊತೆ ನವ್ಯ ಕಲಾ ಪರಂಪರೆಯ ಮಾರ್ಗವನ್ನು ತೋರಿದವರು, ಕೆನ್ ಕಲಾಶಾಲೆಯ ಸ್ಥಾಪಕರು, ಹಲವು ಕಲಾವಿದರಿಗೆ ಸ್ಫೂರ್ತಿ ಕಲಾವಿದ ಆರ್.ಎಂ. ಹಡಪದ್. ಕಲೆಯ ದಿಕ್ಕಿನ ಬಗ್ಗೆ ಅವರು ಹೇಳಿರುವ ಮಾತು:
6: ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಜನಾಂಗದ ರೀತಿ ನೀತಿಗಳು, ಭಾಷೆ, ಅವರು ಉಡುವ ಬಟ್ಟೆ, ಬಣ್ಣ, ಅಭಿರುಚಿ ಅಥವಾ ವ್ಯವಹಾರಿಕ ಸಂಬಂಧ, ವೈವಾಹಿಕ ಸಂಬಂಧ, ಇದು ಬೇರೆ ಬೇರೆ ಸ್ವರೂಪಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಅಂತರಾಳದಲ್ಲಿ

0: ಅರಿವನ್ನು ಮೂಡಿಸುತ್ತೆ, ಅದು ಆಚರಣೆಯಲ್ಲಿ ಬರೋ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ರೂಪಕ್ಕೂ ಮತ್ತು ಆಂತರಿಕ ಶಕ್ತಿಗೂ ನಿಕಟವಾದಂಥ ಸಂಬಂಧವನ್ನು ಬೆಳೆಸುವಂಥದ್ದು ಕಲೆಯಲ್ಲಿ ಮೂಲಭೂತವಾಗಿರುತ್ತೆ. ಅದೇ ಅದಕ್ಕಾಗಿ ನಾವು ಪ್ರಾದೇಶಿಕತೆ ಗುಣಗಳನ್ನು ಅವರು ಮಾಡುವ ರೀತಿ ಮತ್ತು ಅನುಭವಿಸುವ ರೀತಿ ಮೂಲಭೂತವಾಗಿ ಒಂದೇ ಇದ್ರೂ ಕೂಡ ವ್ಯವಹಾರದಲ್ಲಿ ಮತ್ತು ರೂಪಗಳಲ್ಲಿ ಅದು ಬದಲಾಯಿಸೋದ್ರಿಂದ ಅದೊಂದು ಭಿನ್ನವಾದಂಥದ್ದು ಅನ್ನುವಂಥ ಒಂದು ಕಲ್ಪನೆ ಬರುತ್ತೆ. ಅಂದರೆ ಸ್ವರೂಪದಲ್ಲಿ ಭಿನ್ನವಾದದ್ದು ಅಂತರಂಗದಲ್ಲಿ ಒಂದೇ. ಆ ರೀತಿಯಾಗಿ ನಾವು ಪ್ರಾದೇಶಿಕದಿಂದ ಒಂದು ವಿಶಾಲವಾದಂಥ ಅರಿವಿಗೆ ಬಂದಾಗ ಅದು ಸಹಜವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಸಾಂಪ್ರದಾಯಿಕ ಪ್ರತಿಮೆ ಪ್ರಾದೇಶಿಕವಾದ ಲಿಮಿಟೇಷನ್ ಒಳಗಿರುತ್ತೆ. ಎರಡು ಭಿನ್ನ ಸಂಪ್ರದಾಯಗಳು ಸೇರಿಕೊಂಡಾಗ ಯಾವ ರೀತಿ ಮೊದಲು ಒಂದು ಸಾರಿ ಅಲ್ಪ ಅವಧಿಯವರು ಘರ್ಷಣೆ ಆಗಿ ನಂತರ ಮತ್ತೊಂದು ಹೊಸ ರೂಪ ಹುಟ್ಟಿಕೊಳ್ಳುತ್ತೋ ಅದೇ ರೀತಿಯಾಗಿ ಇಡೀ ಜಾಗತಿಕವಾದಂಥ ಈ ಅನೇಕ ಗೊಂದಲಗಳ ಮಧ್ಯದಲ್ಲಿ ಮತ್ತೊಂದು ಎಲ್ಲರೂ ಗುರುತಿಸುವಂಥ, ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರೂ ಅದನ್ನ ಅರ್ಥೈಸುವಂಥ, ಎಲ್ಲರ ಮೂಲಭೂತ ಸಮಸ್ಯೆಯನ್ನು ನಿಗ್ರಹಿಸುವಂಥ ಒಂದು ಸ್ವರೂಪ ಹುಟ್ಟಿಕೊಳ್ಳುತ್ತೆ. ಆ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗೋದು ಸಹಜ. ಅಂಥದ್ದನ್ನು ನಾವು ನಮ್ಮ ಆಂತರಿಕ ಅರಿವಿನೊಂದಿಗೆ ಅಥವಾ ಪ್ರವಾಸದೊಂದಿಗೆ ಅಥವಾ ಬೇರೆ ಬೇರೆ ಇವುಗಳನ್ನು ಘರ್ಷಣೆಗಳನ್ನು ಎದುರಿಸೋದ್ರೊಂದಿಗೆ ನಾವು ನಮ್ಮ ಬೆಳೆಸ್ಕೊಳ್ತಾಯಿದ್ವಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ತಾಯಿದ್ವಿ. ಶಿಕ್ಷಣವನ್ನು ಯಾತಕ್ಕಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತನ್ನೋದು ಒಂದು ಅಂತರಂಗ ಬೆಳವಣಿಗೆಯನ್ನು ನಾವು ಮಾಡಿಕೊಳ್ತಲ್ದೇ ಮತ್ತು ಮಾನವನ ಕಲ್ಯಾಣವನ್ನು ಅಪೇಕ್ಷಿಸೋದಕ್ಕಾಗಿ ತನ್ನ ಬೌದ್ಧಿಕ ಮತ್ತು ಸಾಹಸಮಯ ಯಾವೇ ಪ್ರಜ್ಞೆಯನ್ನು ಬಳಸ್ಕೊಳ್ಳೋಕ್ಕೆ ಅವನು ಹೆಚ್ಚು ಮರ್ಯಾದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಹಿಂದಿನ ಋಷಿಗಳನ್ನಾಗಲಿ ಅವರು ಜನರಿಗಾಗಿ ಹೇಳಿದ್ದಾರೆ, ಜನರೇ ತಮ್ಮ ಇಡೀ ಜೀವನದ ಅನುಭವಗಳನ್ನು ಮತ್ತೊಬ್ಬರಿಗೆ ಹೇಳಿದ್ದಕ್ಕಾಗಿ ಅದನ್ನು ಸವಿಗೊಂಡವರು ನಾವು ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಪ್ರತಿಭಾವಂತರೂ ಹೌದು, ಜನತೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಲಾವಿದರು ಕೊಟ್ಟಿದ್ದಾರೆ. ಕಲಾವಿದನ ತನ್ನ ಬೌದ್ಧಿಕ ಆಸ್ತಿ ಇದೆಯಲ್ಲ ಅದು ಸಾಮಾಜಿಕವಾಗಬೇಕು, ಅಂದರೆ ಹೆಚ್ಚು ಸುಸಂಸ್ಕೃತ ಮತ್ತು ಸುಭದ್ರವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವನು ಒಬ್ಬ ಕಲೆ ನಿಂತು ಕೆಲಸ ಮಾಡ್ತಾನೆ. ನನಗೊಮ್ಮೆ ಅನಿಸುತ್ತೆ ಒಂದು ಬದಲಾವಣೆಗಾಗಬೇಕಾದ್ರೆ ಕ್ರಾಂತಿ ಆಗಬೇಕು ಅನಿವಾರ್ಯ. ಆದರೆ
1: ಆ ಬದಲಾವಣೆ ಹೆಸರಿನಲ್ಲಿ
0: ಬದಲಾವಣೆ ನಾನೇ ಕ್ರಾಂತಿ ಮಾಡ್ತೀನಿ ಅಂತ ಸುಳ್ಳು. ಒಂದು ಸಮಗ್ರವಾದ ಅವನ ಕೃತಿ, ಅವನ ವಿಚಾರಗಳು ಕ್ರಾಂತಿಯ ಸ್ವರೂಪವನ್ನು ಮನಸ್ಸಿನೊಳಗೆ ಅಥವಾ ನೋಡುಗನ ಮನಸ್ಸಿನೊಳಗಾಗಲಿ ಅಥವಾ ಸಮಾಜದೊಳಗಾಗಲಿ ಉಂಟು ಮಾಡುತ್ತೆ. ಅದರಿಂದ ಆ ಸಮಾಜದ ವ್ಯಕ್ತಿಗಳು ತಮ್ಮ ಬದುಕನ್ನು ಬೇರೆ ರೀತಿಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದ್ರೆ ಇವನೇ ಮಾಡಿದಂತಲ್ಲ, ಇವನ ವಿಚಾರಗಳು ಆ ರೀತಿಯಾಗಿದ್ದರೆ ಅಥವಾ ಅಂಥವ್ಳು ಅವನನ್ನು ಕೂಡ ಮಾತ್ರ ಬದಲಾಯಿಸಬೇಕು. ನಾನು ನನ್ನ ಒಳಗೆ ನನ್ನನ್ನು ಬದಲಾಯಿಸ್ಕೊಂಡ್ರೆ ಮತ್ತು ಈ ತಪ್ಪು ಅಂತ ಅನ್ನೋದಕ್ಕೆ ಕಾರಣಗಳನ್ನು ಸಕಾರಣಗಳನ್ನು ಹುಡುಕೊಂಡ್ರೆ ಅಥವಾ ಅದು ಪರಿಣಾಮಕಾರಿಯಾಗಿ ಆ ಸಂದರ್ಭಕ್ಕೆ ಆ ಸಮಾಜಕ್ಕೆ ಒಗ್ಗುವಂತಿದ್ರೆ ಸಹಜವಾಗಿ ಅದು ತಾನೇ ತಾನೇ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿರುವ ಕೂಗೋದ್ರಿಂದ ಆಗುದಿಲ್ಲ, ಬಹಳಾದ್ರೆ ನಾವೇನ್ ಮಾಡಬಹುದು ಅದನ್ನು ಹೇಳೋದ್ರಿಂದ ಜನ ನಮ್ಮ ಕಡೆಗೆ ನೋಡ್ಕೊಳ್ಬಹುದು. ಸಾಮಾಜಿಕ ತೃಪ್ತಿಯ ಪರಿವರ್ತನೆ ನೆರವಾಗುವಂಥದ್ದು ಇನ್ನೊಂದು ತೃಪ್ತಿ, ಅದು ಕೂಡ ತೃಪ್ತಿ ಕೊಡುತ್ತೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಲಾವಿದ ಆರ್.ಎಂ. ಹಡಪದ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಗಿಡಗಿಡದಲ್ಲಿ ಹಾರಾಡುವ ಗಿಣಿಯೇ, ನುಡಿ ನುಡಿ ಕನ್ನಡವಾ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಸಮಯ ಸರಿಯಾಗಿ 6:45:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ವಕೀಲರಾದ ಗಗನ ಅವರಿದ್ದಾರೆ. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯ ಈ ಸರ್ಕಾರಿ ನೌಕರರ ಮೇಲೆ ಕೆಲವು ಸಲ ಹಲ್ಲೆ ನಡೀತವೆ, ಅದಕ್ಕೆ ಏನು ಕಾನೂನು ಕ್ರಮ ಇದೆ ಅಂತ ಅನ್ನೋದು ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಆದರೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಬೇಕಾಗತ್ತೆ, ಈ ಬಗ್ಗೆ ಹೇಳಿ ಮೇಡಮ್.
3: ನಾವೇನ್ ತಿಳ್ಕೋಬೇಕಂದ್ರೆ ಇಲ್ಲಿ ಇದು ತುಂಬಾ ಗಂಭೀರವಾದ ವಿಷಯ ಮತ್ತೆ ಅಪರಾಧ ಆಗುತ್ತೆ. ಸೊ ಸರ್ಕಾರಿ ನೌಕರರು, ಪೊಲೀಸ್ ಆಗಿರ್ಬೋದು, ಟ್ರಾಫಿಕ್ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಗಳು, ಆದಾಯ ಇಲಾಖೆ ಅಧಿಕಾರಿಗಳು, ಇವರು ಸಾರ್ವಜನಿಕ ಸೇವೆ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ. ಸೊ ಅವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವರ ಮೇಲೆ ದಾಳಿ ಮಾಡುವುದು ಕಾನೂನಿನ ಪ್ರಕಾರ ದೊಡ್ಡ ಅಪರಾಧ.
2: ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಕಾನೂನು ಹಾಕ್ಬಿಡ್ತಾರೆ.
3: ಹೌದು. ಸೊ ಈ ನೀವು ಹೇಳಿದ ವಿಷಯ

0: ಯಾವ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂದ್ರೆ ಅದು ಭಾರತೀಯ ನ್ಯಾಯ ಸಂಹಿತ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಸೊ ಹಳೆಯ ಐಪಿಸಿಯಲ್ಲಿದ್ದಂತೆ ಈಗಲೂ ಇದೇ ತತ್ವ ನಮ್ಮ ಈ ಹೊಸ ಕಾನೂನಿನಲ್ಲೂ ಅನ್ವಯಿಸುತ್ತೆ. ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡುವುದು, ತಡೆ ಹಿಡಿಯುವುದು ಅಥವಾ ಬೆದರಿಸುವುದು ಎಲ್ಲವೂ ಅಪರಾಧ.
1: ಈಗ ಹಲ್ಲೆ ಮಾಡ್ತಾರಲ್ಲ ಕೆಲಸ ಇದ್ದದ ಪೇಪರ್ಗಳನ್ನು ಕಸ್ಕೊಳ್ಳೋದಾಗ್ಲಿ ಅಥವಾ ಬಿಸಾಕೋದವ್ರ ಮುಂದೆ, ಈ ಒಂಥರ ಅನುಚಿತ ವರ್ತನೆ ಆಗುತ್ತೆ. ನಮ್ಮ ಕೆಲಸ ನೀವು ಯಾಕೆ ಮಾಡಿಲ್ಲ ಅಂತಂತೇಳಿ ಇತ್ತೀಚೆಗೆ ಎಲ್ಲವನ್ನು ಕೂಡ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹರಿಬಿಡ್ತಾ ಇದ್ದಾರೆ. ಆದರೆ ಕೆಲವು ಸಲ ಅಪರಾಧಗಳನ್ನು ಇವ್ರು ಮಾಡ್ತಿದ್ದಾರೆ, ನಮಗೆ ಸರಿಯಾದ ಸೇವೆ ನೀಡ್ತಾ ಇಲ್ಲ ಅಂತೇಳಿ ಒಂದು ವಿಷಯ ಗೊತ್ತಾಗಬಹುದು. ಆದರೆ ಅನಾವಶ್ಯಕವಾದಂತಹ ಹಲ್ಲೆ ಅದನ್ನು ಕೂಡ ಮಾಡ್ತಾರೆ, ಅದು ಸಾರ್ವಜನಿಕರ ಕೆಲಸ ಅಲ್ಲ ಅದು. ಯಾಕಂದ್ರೆ ನ್ಯಾಯಬದ್ಧವಾಗಿ ಅರ್ಜಿ ಮೂಲಕವಾಗಿ ಅದನ್ನ ಮುಂದುವರಿಸಬೇಕಾಗತ್ತೆ.
0: ಹೌದು ಸರ್, ಈಗ ನಾವು ಕಾನೂನಿನ ಪ್ರಕಾರ ಹೇಳ್ಬೇಕಂದ್ರೆ ಅಸಾಲ್ಟ್ ಅಂತ ಹೇಳ್ತೀವಿ, ಹಲ್ಲೆ ಮಾಡಿದ್ರು ಅಧಿಕಾರಿ ಮೇಲೆ ಅಂತ. ಸೊ ಕೈಗೆ ಕಾನೂನಿನ ನಮ್ ಕೈಗೆ ತಗೊಳ್ಳೋದು ಅಂತ ಹೇಳ್ತಾರೆ.
1: ಏನೇನು ಏನು ಮಾಡೋದು,
0: ಕೈಯಿಂದ ಹೊಡೆಯೋದಾಗಿರ್ಬೋದು, ತಳ್ಳೋದಾಗಿರ್ಬೋದು, ಬೆದರಿಸೋದಾಗಿರ್ಬೋದು, ಮತ್ತೆ ಕರ್ತವ್ಯ ಮಾಡಲು ಅಡ್ಡಿಪಡಿಸುವುದು, ಇವೆಲ್ಲವನ್ನು ನಾವು ಅಸಾಲ್ಟ್ ಮತ್ತೆ ಕ್ರಿಮಿನಲ್ ಫೋರ್ಸ್ ಉಪಯೋಗಿಸಿದ್ರು ಅಂತ ಹೇಳ್ತೀವಿ. ಇವುಗಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಎಲ್ಲದಕ್ಕೂ ನಾವು ಕಾಮನ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು ಅಂದ್ರೆ ಯಾವುದೇ ತರ ನಾವು ತಪ್ಪು ಮಾಡಿದಾಗ ಅದ ನ್ಯಾಯವಾಗಿ ಏನ್ ಹೇಳ್ಬೇಕಂದ್ರೆ ಜೈಲು ಶಿಕ್ಷೆ ಆಗುತ್ತೆ, ಅದು ದಂಡ ವಿಧಿಸ್ತಾರೆ. ಮತ್ತೆ ಕೆಲ ಸಂದರ್ಭಗಳಲ್ಲಿ ಎರಡನ್ನೂ ಕೂಡ ವಿಧಿಸಲಾಗುತ್ತದೆ. ಹೆಚ್ಚು ಗಂಭೀರ ಸಂದರ್ಭಗಳಲ್ಲಿ ಗಾಯ ಅಥವಾ ಹಾನಿ ಉಂಟಾಗಿದ್ದರೆ ಶಿಕ್ಷೆ ಇನ್ನಷ್ಟು ಕಠಿಣವಾಗುತ್ತದೆ.
1: ಟ್ರಾಫಿಕ್ ನಲ್ಲಿ ಸಾಮಾನ್ಯ ಜಗಳ ಕಿತ್ತಾಟ ನಡೀತಾ ಇರ್ತದೆ.
0: ಹೌದು, ಸೊ ಅಲ್ಲಿ ನಾವು ಏನು ಕೋಪದಲ್ಲಿ ಒಂದು ಕೈ ಮಾಡಿದ್ವಿ, ಅವಾಗ ಏನು ಅದು ಫೈನ್ ಇಶ್ಯೂ ಅಲ್ಲ, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ.
1: ಅಲ್ವಾ, ಬರೀ ಫೈನ್ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಆಗುತ್ತೆ. ಅವರು ಫೈನ್ ಹಾಕಿದಾಗ ನೀವು ಸುಮ್ಮನೆ ಇರಬೇಕಾಗತ್ತೆ.
0: ಹೌದು,
1: ಯಾಕಂದ್ರೆ ಕಾನೂನುಬದ್ಧವಾಗಿ ಏನ್ ನಡೀತಾ ಇರ್ತದೆ ಎಲ್ಲವೂ ಕೂಡ ಅಲ್ಲಿ ದಾಖಲಾಗುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಅನೇಕ ಸರ್ಕಲ್ಗಳಲ್ಲಿ ಸಿಸಿ ಕ್ಯಾಮ್ರಾ ಇರುತ್ತೆ, ಯಾವುದೇ ಅಪರಾಧಗಳು ಏನ್ ನಡೀತು, ಯಾರು ತಪ್ಪು ಒಪ್ಪು ಅಂತ ಅನ್ನೋದು. ಅದು ನಂತರ ಹಂತಗಳಲ್ಲಿ ಬೇಕಾದ್ರೆ ನೀವು ವಾದ ವಿವಾದ ಮಾಡಬಹುದು, ಅದು ಬೇರೆ ವಿಷಯ. ಆದ್ರೆ ತಪ್ಪಾದಾಗ ಫೈನ್ ಅಂತೂ ಇದ್ದೇ ಇರುತ್ತೆ, ಅದನ್ನ ನೋಡಿ ಅನಿವಾರ್ಯವಾಗಿ ಕಾನೂನು ಪ್ರಕಾರ ಆ ಫೈನ್ ಅನ್ನ ನಾವು ಕಟ್ಟಲೇಬೇಕಾಗತ್ತೆ.
0: ಹೌದು ಸರ್.
1: ಈಗ ಮೇಡಮ್, ಏನಾದರೂ ತಪ್ಪು ಆಗಿರ್ತದೆ, ಅಲ್ಲಿ ಕೆಲಸಗಳು ಆಗ್ತಿರಲ್ಲ, ಸೇವೆಯಲ್ಲಿ ವ್ಯತ್ಯಯ ಆಗ್ತಿರ್ತದೆ, ಅಂತ ಸಂದರ್ಭದಲ್ಲಿ ಆ ಅಧಿಕಾರಿ ಹತ್ರ ಹೋಗಿ ವಾದ ವಿವಾದಗಳು ಹಲ್ಲೆ ಇತ್ಯಾದಿ ಮಾಡೋ ಬದಲು ಏನು ಮಾಡಿದ್ರೆ ಅವ್ರ ಸಮಸ್ಯೆ ಸಾಲ್ವ್ ಆಗುತ್ತೆ?
0: ಸರ್, ಇಲ್ಲೊಂದು ನಾವು ಮುಖ್ಯ ತತ್ವನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಪಬ್ಲಿಕ್ ಸರ್ವೆಂಟ್ ಮಸ್ಟ್ ಬಿ ಅಲೌಡ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟಿ ಫ್ರೀಲಿ. ಸೊ ಯಾವುದೇ ಸರ್ಕಾರಿ ನೌಕರರು ಯಾವುದೇ ಭಯವಿಲ್ಲದೆ ತಮ್ಮ ಕೆಲಸವನ್ನ ನಿಭಾಯಿಸಕ್ ನಾವು ಬಿಡಬೇಕು. ಕಾನೂನು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಅವ್ರನ್ನ ನಾವು ಬಿಟ್ಟಿಲ್ಲ ಅಂದಾಗ. ಸೊ ನಮ್ಮ ಹಕ್ಕು ಏನು ಅಂತ ನಾವು ಹೇಳಕ್ ಬಂದಾಗ ಏನಿರುತ್ತೆ ಅಂದ್ರೆ, ಎಲ್ಲಾ ಜನರಿಗೂ ಒಂದು ಡೌಟ್ ಬರುತ್ತೆ, ಅಧಿಕಾರಿ ತಪ್ಪು ಮಾಡಿದರೆ ಏನ್ ಮಾಡಬೇಕು? ಬಹಳ ಮುಖ್ಯ ಪ್ರಶ್ನೆ ಇದು. ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಬಹುದು, ದೂರು ನೀಡಬಹುದು ಅವ್ರ ಮೇಲೆ, ಮೇಲಧಿಕಾರಿಗಳಿಗೆ ಹೋಗಿ ಅವ್ರ ಬಗ್ಗೆ ಹೇಳಬಹುದು, ಅಷ್ಟೇ ಅಲ್ಲದೆ ನ್ಯಾಯಾಲಯವನ್ನು ಕೂಡ ಸಂಪರ್ಕಿಸಬಹುದು. ಆದ್ರೆ ದಾಳಿ ಮಾಡುವುದು, ಬೆದರಿಕೆ ಹಾಕುವುದು, ಇದು ಕಾನೂನು ಬಾಹಿರ.
1: ಈ ರೀತಿ ಕಾನೂನನ್ನ ರಕ್ಷಣೆ ಮಾಡುವವರು ಕೂಡ ಅಕಸ್ಮಾತ್ ಕಾನೂನು ಪಾಲಿಸಲಿಲ್ಲ ಅಂದ್ರೆ ಅವರಿಗೂ ಕೂಡ ಶಿಕ್ಷೆ ಇದೆ ಅಂತ ಅಂಶ ತಿಳ್ಕೊಳ್ಬೇಕಾಗಿದೆ. ಈ ವಿಷಯವಾಗಿ ತಾವು ಉತ್ತಮ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ ಸರಿಯಾಗಿ 6:08 ರೈತರಿಗೆ ಸಲಹೆ.
4: ತೆಂಗಿನ ವೈಜ್ಞಾನಿಕ ಹೆಸರು ಕೋಕಾಸ್ ನ್ಯೂಸಿಫೆರಾ ಎಂಬುದಾಗಿ ಇಂದು ಜಗತ್ತಿನ ಅತ್ಯುಪಯುಕ್ತ ವೃಕ್ಷಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ತೆಂಗನ್ನು 13 ಮೇಲ್ಪಟ್ಟು ರಾಜ್ಯಗಳಲ್ಲಿ ಬೆಳೆದರೆ ಕರ್ನಾಟಕದ ಎಲ್ಲ ಕಡೆ ಈ ಬೆಳೆ ಕಂಡುಬರ್ತದೆ. ಕರ್ನಾಟಕದಲ್ಲಿ ತೆಂಗು ವಾಣಿಜ್ಯವಾಗಿ ಬೆಳೆಯಲ್ಪಡುವ ಒಂದು ಬೆಳೆಯಾಗಿದೆ. ತೆಂಗಿನ ಕ್ಷೇತ್ರ ಮತ್ತು ಉತ್ಪಾದನೆಯನ್ನು ಗಮನಿಸಿದರೆ ರಾಷ್ಟ್ರದಲ್ಲಿ ಕರ್ನಾಟಕಕ್ಕೆ 2 ಸ್ಥಾನ. ತೆಂಗು ಉಷ್ಣವಲಯದ ಬೆಳೆಯಾಗಿದ್ದು ಅದಕ್ಕೆ ಹೆಚ್ಚಿನ ಬಿಸಿಲು ಮತ್ತು ಆರ್ದ್ರತೆಗಳು ಬೇಕಾಗುತ್ತೆ. ಸರಾಸರಿ ವಾರ್ಷಿಕ ಉಷ್ಣತೆ 27 ಇದ್ದು ಅದರ ಆಚೀಚೆ ಸ್ವಲ್ಪ 5 ವ್ಯತ್ಯಾಸಗೊಂಡರೂ ಅಡ್ಡಿಯಿಲ್ಲ. ವಾರ್ಷಿಕ ಮಳೆ 1,000 to 3,000 ಮಿಲಿಮೀಟರ್ಗಳಷ್ಟಿದ್ದು ಅದು ಸಮನಾಗಿ ಹಂಚಿಕೆಯಾಗುವುದಿದ್ದರೆ ಸೂಕ್ತ ವಾರ್ಷಿಕ ಮಳೆ 1,000 ಮಿಲಿಮೀಟರ್ಗಿಂತ ಕಡಿಮೆ ಇದ್ದಲ್ಲಿ ಅಥವಾ ಅದು ಹಂಚಿಕೆಯಾಗದಿದ್ದಲ್ಲಿ ತೆಂಗನ್ನು ನೀರಾವರಿ ಬೆಳೆಯಾಗಿ ಬೆಳೆಯುವುದು ಉತ್ತಮ. ತೆಂಗಿಗೆ

0: ಜಂಬಿಟ್ಟಿಗೆ ಕರಾವಳಿ ಪ್ರದೇಶದ ಮರಳು ಮಣ್ಣಿನ ಭೂಮಿ, ರವೆ ಮಣ್ಣು, ಕೆಮ್ಮಣ್ಣು ಮತ್ತು ಇತರ ಫಲವತ್ತಾದ ಮಣ್ಣುಗಳಲ್ಲಿ ತೆಂಗು ಬೆಳೆ ಚೆನ್ನಾಗಿ ಬೆಳೆಯಬಲ್ಲದಾಗಿದೆ. ತೆಂಗಿನ ಕಾಂಡದ ವೃದ್ಧಿ ಮತ್ತು ಬೆಳವಣಿಗೆ ಹಾಗೂ ಕಾಯಿ ಬಿಡುವ ವಯಸ್ಸಿನನುಸಾರವಾಗಿ ತೆಂಗಿನ ತಳಿಗಳನ್ನು ಎತ್ತರದ ಮತ್ತು ಗಿಡ್ಡ ತಳಿಗಳು ಎಂಬುದಾಗಿ ವರ್ಗೀಕರಿಸಲಾಗಿದೆ. ಗಿಡ್ಡ ತಳಿಗಳ ಮರಗಳು ನೆಟ್ಟ 3-4 ವರ್ಷಗಳಲ್ಲಿ ಫಲ ಬಿಡುತ್ತವೆ. ಎತ್ತರದ ತಳಿಗಳು 6-8 ವರ್ಷಗಳಲ್ಲಿ ಫಲವನ್ನು ಕೊಡುತ್ತವೆ. ಗಿಡ್ಡ ಬಗೆಗಳನ್ನು ಮಿಶ್ರ ತಳಿ ಉತ್ಪಾದನೆಯಲ್ಲಿ ತಾಯಿ ಮರಗಳಾಗಿ ಮತ್ತು ಎಳೆನೀರು ಕೀಳುವ ಉದ್ದೇಶಗಳಿಗೆ ಬಳಸುವುದೇ ಹೆಚ್ಚಾಗಿದೆ. ನಮ್ಮ ದೇಶದಲ್ಲಿ ಮುಖ್ಯ ತಳಿಗಳೆಂದರೆ ಚೌಫಾಟ್ ಆರೆಂಜ್ ಡ್ವಾರ್ಫ್, ಮಲೆಯನ್ ಯೆಲ್ಲೋ ಡ್ವಾರ್ಫ್, ಚೌಫಾಕ್ ಗ್ರೀನ್ ಡ್ವಾರ್ಫ್, ಮಲೆಯನ್ ಆರೆಂಜ್ ಡ್ವಾರ್ಫ್, ಮಲೆಯನ್ ಗ್ರೀನ್ ಡ್ವಾರ್ಫ್ ಮತ್ತು ಗಂಗಾ ಬೋಡಂ. ಇತ್ತೀಚಿನ ಜಗತ್ತಿನ ಬಹುತೇಕ ಕಡೆಗಳಲ್ಲಿ ಎತ್ತರದ ತಳಿಗಳನ್ನು ಬೆಳೆಯಲಾಗುತ್ತದೆ. ಗುರುತಿಸುವ ಸಲುವಾಗಿ ಆಯಾ ತಳಿ ಯಾವ ಪ್ರದೇಶದಲ್ಲಿ ಅಥವಾ ಪ್ರದೇಶದಲ್ಲಿ ಉಗಮಗೊಂಡಿದೆ ಎಂಬುದನ್ನು ಅವುಗಳಿಗೆ ಸೂಚಿಸಲಾಗಿದೆ. ಪಶ್ಚಿಮ ಕರಾವಳಿಯ ಉದ್ದಕ್ಕೆ ಬೆಳೆಯುವ ತಳಿಯನ್ನು ವೆಸ್ಟ್ ಕೋಸ್ಟ್ ಟಾಲ್ ಎಂದು ಕರೆದರೆ, ಪೂರ್ವ ಕರಾವಳಿಯಲ್ಲಿ ಉದ್ದಕ್ಕೆ ಬೆಳೆಯುವ ತಳಿಯನ್ನು ಈಸ್ಟ್ ಕೋಸ್ಟ್ ಟಾಲ್ ಎನ್ನುತ್ತಾರೆ. ನಮ್ಮ ದೇಶದಲ್ಲಿ ಬೆಳೆಯುವ ಎತ್ತರದ ತಳಿಗಳಲ್ಲಿ ಲಕ್ಕಿ ಡಿವ್ ಆರ್ಡಿನರಿ, ಲಕ್ಕಿ ಡಿವ್ ಮೈಕ್ರೋ, ಟಿಪ್ ಟು ಟಾಲ್, ಕಪ್ಪಡಂ ಕೋಮಡನ್, ಅಂಡಮಾನ್ ಆರ್ಡಿನರಿ ಮುಂತಾದವು ಮುಖ್ಯವಾಗಿವೆ. ಎತ್ತರದ ತಳಿಗಳ ಮರಗಳು ಗಿಡ್ಡ ಬಗೆಗಳ ಮರಗಳಿಗಿಂತ ಹೆಚ್ಚು ಕಾಲ ಜೀವಂತವಿರುತ್ತವೆ. ಎತ್ತರದ ಮತ್ತು ಗಿಡ್ಡ ಬಗೆಗಳನ್ನು ಸಂಕರಿಸಿದಾಗ ಮಿಶ್ರ ತಳಿಗಳು ಸಂಕೀರ್ಣ ಗುಣವನ್ನು ಹೊಂದಿರುತ್ತವೆ. ನಮ್ಮಲ್ಲಿ ಟಾಲ್ ಮತ್ತು ಡಾರ್ಫ್ ಹಾಗೂ ಡಾರ್ಫ್ ಮತ್ತು ಟಾಲ್ ಮಿಶ್ರ ತಳಿಗಳ ಲಭ್ಯವಿವೆ. ಮೊದಲನೆಯದರಲ್ಲಿ ಎತ್ತರದ ಬಗೆಗಳನ್ನು ತಾಯಿ ಹೆಣ್ಣು ಪೀಳಿಗೆಯಾಗಿ ಮತ್ತು ಗಿಡ್ಡ ಬಗೆಗಳನ್ನು ಗಂಡು ಪೀಳಿಗೆಯಾಗಿ ಬಳಸಿದರೆ, ಎರಡನೆಯದರಲ್ಲಿ ತದ್ವಿರುದ್ಧವಾಗಿರುತ್ತದೆ. ಅಂದರೆ ಡಿ ಮತ್ತು ಟಿ ಮಿಶ್ರ ತಳಿ ಹೆಚ್ಚು ಕಸುವಿನಿಂದ ಕೂಡಿರುತ್ತದೆ. ಅದು ನೆಟ್ಟ 4-5 ವರ್ಷಗಳಲ್ಲಿ ಫಲ ಕೊಡುತ್ತದೆ ಮತ್ತು ಹೆಚ್ಚು ಇಳುವರಿ ಕೂಡ ಪಡೆಯಬಹುದಾಗಿದೆ. ನಮ್ಮ ದೇಶದಲ್ಲಿ ಇದುವರೆಗೆ ಬಿಡುಗಡೆ ಮಾಡಲ್ಪಟ್ಟ ಮಿಶ್ರ ತಳಿಗಳೆಂದರೆ ಚಂದ್ರಶಂಕರ, ಚೌಪಾಟ್ ಆರೆಂಜ್ ಡ್ವಾರ್ಫ್ ಮತ್ತು ವೆಸ್ಟ್ ಕೋಸ್ಟ್ ಟಾಲ್ ಇದರಿಂದ ತಯಾರಾಗಿದೆ. ಕೇರ್ ಶಂಕರ್ ಇದು ವೆಸ್ಟ್ ಕೋಸ್ಟ್ ಟಾಲ್ ಮತ್ತು ಚೌಪಾಟ್ ಆರೆಂಜ್ ಡ್ವಾರ್ಫ್ ಇದರಿಂದ ತಯಾರಾಗಿದೆ. ಚಂದ್ರಲಕ್ಷ ಇದು ಲಕ್ಕಿ ಡಿವ್ ಆರ್ಡಿನರಿ ಮತ್ತು ಚೌಪಾಟ್ ಆರೆಂಜ್ ಡ್ವಾರ್ಫ್ ಇದರಿಂದ ತಯಾರಾಗಿದೆ. ಲಕ್ಷಗಂಗಾ ಲಕ್ಕಿ ಡಿವ್ ಆರ್ಡಿನರಿ ಮತ್ತು ಗಂಗಾ ಬೋಡಂ. ಕೇರ್ ಗಂಗಾ ಇದು ವೆಸ್ಟ್ ಕೋಸ್ಟ್ ಟಾಲ್ ಮತ್ತು ಗಂಗಾ ಬೋಡಂ. VHC-1 ಇದು ಈಸ್ಟ್ ಕೋಸ್ಟ್ ಟಾಲ್ ಮತ್ತು ಚೌಪಾಟ್ ಗ್ರೀನ್ ಡ್ವಾರ್ಫ್ ಮತ್ತು VHC-C ಮತ್ತು VHC-2 ಇದು ಈಸ್ಟ್ ಕೋಸ್ಟ್ ಟಾಲ್ ಮತ್ತು ಮಲೆಯನ್ ಡ್ವಾರ್ಫ್ ಯೆಲ್ಲೋ ತಳಿಗಳಿಂದ ತಯಾರಾಗಿದೆ. ತೆಂಗಿನಲ್ಲಿ ಮರಗಳು ಬಹಳಷ್ಟು ವ್ಯತ್ಯಾಸ ತೋರುತ್ತವೆ ಮತ್ತು ಕಾಯಿಗಳನ್ನು ಬಿತ್ತಿ ಸಸಿಗಳನ್ನು ಎಬ್ಬಿಸುವ ಕಾರಣ ಸಾಕಷ್ಟು ಮುಂಜಾಗ್ರತೆ ವಹಿಸುವುದು ಅಗತ್ಯ. ಏಕೆಂದರೆ ಮರಗಳು ನೆಟ್ಟ 10-15 ವರ್ಷಗಳ ನಂತರ ಲಾಭದಾಯಕ ಫಸಲು ಬಿಡುತ್ತವೆಯಲ್ಲದೆ ಅವು ಪ್ರತಿ ವರ್ಷ ಸತತವಾಗಿ ಸುಮಾರು 80 ವರ್ಷಗಳವರೆಗೆ ಫಲವನ್ನು ಕೊಡುತ್ತವೆ. ಒಂದು ವೇಳೆ ನೆಡುವ ಉದ್ದೇಶಕ್ಕೆ ಕೆಳದರ್ಜೆಯ ಸಸಿಗಳಾದರೆ ಲಾಭದಾಯಕ ಇಳುವರಿ ಸಾಧ್ಯ ಇರುವುದಿಲ್ಲ.
1: ಇದುವರೆಗೂ ರೈತರಿಗೆ ಸಲಹೆ ಮೂಡಿ ಬಂತು. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾಃ. ಪ್ರಶಾಸನೇನ CBSE ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ OSM ಇತ್ಯೇತಸ್ಯಾಃ ಆಂಕಿಕೀಯ ಮೌಲ್ಯಾಂಕನ ಪ್ರಣಾಲ್ಯಾಃ ಸೇವಾನುಬಂಧ ಸಂಬದ್ಧ ವಿಷಯಾಣಾಂ ಪರೀಕ್ಷಣಾರ್ಥಂ ಏಕಸದಸ್ಯೀಯ ಸಮಿತಿಃ ಸಂಘಟಿತಾ. ಸಮಿತಿಃ ಅಧ್ಯಕ್ಷ ಕ್ಷಮತಾ ನಿರ್ಮಾಣ ಯುಗಸ್ಯ ಅಧ್ಯಕ್ಷ ಪದಾರೂಢಾ ಎಸ್ ರಾಧಾಚೌಹಾನಃ ಭವಿಷ್ಯತಿ. ಸಮಿತಿಃ ಮಾಸಾಭ್ಯಂತರೇ ಅಂತಃ ಕಾರ್ಮಿಕ ಪ್ರಶಿಕ್ಷಣ ವಿಭಾಗಾಯ ಸ್ವಪ್ರತಿವೇದನಂ ಪ್ರಸ್ತೋಷ್ಯತಿ. ಅತ್ರಾಂತರೇ ಪರಿಷದಾ ಗತವಾಸರೆ ದ್ವಾದಶ ಕಕ್ಷಾಯಾಃ ಛಾತ್ರಾಣಾಂ ಅಂಕ ಸತ್ಯಾಪನಾರ್ಥಂ ಉತ್ತರ ಪುಸ್ತಿಕಾನಾಂ ಪುನರ್ಮೂಲ್ಯಾಂಕನಾರ್ಥಂ ಚ ಅಂತರ್ಜಾಲ ಪಟಲಂ ಆಧಿಕಾರಿಕ ರೂಪೇಣ ಸಕ್ರಿಯಂ ಕೃತಂ. ಅಸ್ಮಾಕಂ ವಾರ್ತಾಹರಃ ಅವದತ್ ಯತ್ ಏಷಾ

0: ಹಿಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ ನಾಳೆಗೆ ಸಂತಸ, ದುಡಿಯೋಣ ಬನ್ನಿ.
2: ಆಕಾಶವಾಣಿ ಸಮಯ 7:02:15. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
5: ಅಮ್ಮ, ಅಮ್ಮ,
6: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
5: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
5: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
6: ಓ, ಅದು ಬೇರೆ ಮಾಡ್ತಾರೆ.
5: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
6: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
5: ಖಂಡಿತ.
7: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
7: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
8: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
7: ಅಯ್ಯೋ, ನಿಂಗೂ ಬಂತಾ?
8: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
7: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
9: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
10: ಚಕ್ರವ್ಯೂಹ, ಇದು ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ದತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ

0: ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದು ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7ರಂದು ಬೆಳಗಿನ ಜಾವ 7 ಗಂಟೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅನ್ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕಾ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20ರ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಸಮಯ ಸರಿಯಾಗಿ 7:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಕ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದಿರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ

0: ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
1: ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್, NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯೋದಂತೂ ಕಲಿತಾರೆ, ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ.
0: ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂಥದ್ದು ಏನ್ ವಿಶೇಷತೆ ಇದೆ?
1: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವು ಎಲ್ಲ ಹೋದ್ರೂ ನೀವು ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪ್ಯೂರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್. ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನ ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರೂ ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾರ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದು ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗೆ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನು ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡ್ AI ಅಂತ ಮಾತಾಡ್ತಾ ಇದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಅವ್ನ ಲ್ಯಾಬ್ ಅಸೈನ್ಮೆಂಟ್ಸ್, ಅವ್ನ ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ ಶುರು ಮಾಡಿ ಹಿಲ್ ಕೋಪ್ ಅಪ್ ವಿತ್ ದ ಕೋರ್ಸ್. ಅಂಡ್ ಒನ್ ಡೇ ಹಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹಿಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹಿ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹಿ ವಿಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿನ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ.
0: PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ ನ ಹೇಗ್ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಮ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ACTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು?
1: ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜ್ಯುಯೇಷನ್ ಆಗಿರಬೇಕು, BE ಡಿಗ್ರಿ ಆದ್ರೂ ನಡೆಯುತ್ತೆ, ಐದರ್ ಸಿವಿಲ್ ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸಿಗೆ ಅವ್ರು ಸೇರ್ಬೋದು ಅಂತ. MCA ಸ್ಟೂಡೆಂಟ್ಸು ಸೇರ್ಬೋದು, MSc ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅವರು ಸೇರ್ಬೋದು, MCA ಮಾಡಿದವರು ಕೂಡ ಸೇರ್ಬೋದು, ಆದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿಡ್ಯಾಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ July 4 and July 5 ಅನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, May 26 to June 23 ವರೆಗೂ ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.ax.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 and 5
1: ಕಾಮನ್ ಅಡ್ಮಿಷನ್ ಟೆಸ್ಟ್ ಅದ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th July and 5th July. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
0: ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ August 24 ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ACTS ಪ್ರೋಗ್ರಾಮ್ ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ, ಮಕ್ಕಳು ಏನ್ ಕಲಿತಾರೆ? ಯಾಕೆಂದ್ರೆ ಕೆಲವು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಕಳಿಗೆ ಆಗ್ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತಹ ಮಕ್ಕಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸ್ ಅಲ್ಲಿ?
1: ಹೌದು, ಕೆಲವು ಪೇರೆಂಟ್ಸ್ಗೆ ಅನ್ಸುತ್ತೆ AI ಅಂದ್ ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬಹುದು. ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ, ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್, ಹೇಗೆ ನಾವು ಇದ್ರ ಥ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ,

0: ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವ್ರಿಗೆ.
1: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲಪ್ಪ. ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು. ಅಂತವ್ರಿಗೆ ಏನ್ ಹೇಳಿ?
0: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು. ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ. ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ಗೂ ಇತ್ತು. ಆದರೆ ಅವ್ರ ಪೇರೆಂಟ್ಸ್ಗೆ ಮುಖ್ಯವಾಗಿ ಏನು ಪ್ರಶ್ನೆ ಅಂತ, ನನ್ನ ಮಗಳಲ್ಲಿ ಹೋಗಿ ಸೇರಿದ ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದರೆ ಅವಳು ಕೋರ್ಸ್ ಜಾಯ್ನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳೀತಾ ಕಳೀತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೇ ಎಷ್ಟು ಕಷ್ಟ. 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡಿಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನಗೆ ಈ ಕೋರ್ಸ್ ಮಾಡೋಕ್ಕಾಗಲ್ಲ, ನಾನು ಬಿಟ್ಟು ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನೀನು ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡ್ಬೋದು, ನೀನು ಇಷ್ಟೋವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನು ಓವರ್ಕಮ್ ಮಾಡಿ ಶಿ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶಿಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶಿಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದೆ, ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶಿ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು.
1: ಶಿಲ್ಪಾ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಏನಾದ್ರೂ ಕೋರ್ಸ್ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ.
0: ಕರೆಕ್ಟ್.
1: ಸೊ ಅವ್ರಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದಿದೆಯಾ?
0: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇವೆ ನಾವು ವಿವಿಧ ಕ್ಷೇತ್ರದಲ್ಲಿ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೈಕ್ ಏರ್ ಫೋರ್ಸ್ ಅವರಿರ್ಬೋದು, ಆರ್ಮ್ ಫೋರ್ಸ್ ಅವರಿರ್ಬೋದು, ಮೆನಿ ಸೆಕ್ಟರ್ಸ್ ಅರ್ದಿರ್, ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯೆಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೇವೆ. ಈವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ. ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ಗೆ ಹು ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆ ತರ
1: ವೃತ್ತಿಪರರಿಗೆ ಬಿಇ, ಎಂಎಸ್ಸಿ, ಎಂಸಿಎ ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಡ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು?
0: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಇಂಡಸ್ಟ್ರಿಯಲ್ ವಿಸಿಟ್. ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ AI ಅಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಕೆಲಸ ಮಾಡಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ ಶಾಪ್ಸ್, ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
1: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲ ಕೋರ್ಸ್ಗಳಿಗೆ IQ ತುಂಬಾ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬಾ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು, ಆ ಥರದವ್ರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನೂ ನಾವು ನೋಡ್ತಾ ಇರ್ತೀವಿ. ಏನೋ ಹಿಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದು?
0: ಖಂಡಿತ ಸರ್ವೈವ್ ಆಗಬಹುದು. ನಾವು ಅವರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ ಅದರಲ್ಲಿ ಅವ್ರು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ. ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್ ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು, ಎಸ್ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ. ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀವಿ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರು ಸಿಗುತ್ತೆ. ಅದಲ್ಲದೆ ಮತ್ತೆ ಎಸ್ಸಿ ಎಸ್ ಟಿ ಐಒಟಿ ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ ಎಚ್ ಪಿ ಸಿ ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತೂ ನಿಲ್ಬಾರ್ದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನು ಮುಂದುವರಿತಿ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮ ನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30:15.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
6: ಚೆ, ನೋಡಿ, ಮಗು ಒಂದ್ ಕಡೆ ಕೂಡ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
7: ಮಕ್ಕಳಿಗೂ
8: ಆಕಾಶವಾಣಿ, ಸಮಯ ಸರಿಯಾಗಿ 7:33:49. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
9: ಯಾರು?
10: ಓಹ್, ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
9: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ,
11: ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
10: ಏನಾಯ್ತೆ ಸವಿ?
12: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
9: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
12: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
10: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
13: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರೆಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ: ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶ

0: ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುಯಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಅರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು.

ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ಧ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಸಮಯ 7:45:38. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು ಪ್ರಸಾರವಾಗಲಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

ಚಿತ್ರ ಅವರ ಕಂಠಸಿರಿಯಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ. ಈ ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ರಾಗ ಸಂಯೋಜನೆ ಇಳೆಯರಾಜ ಅವರದಾಗಿದೆ.

ಚಿಗುರಿದ ಕನಸು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ. ಶಂಕರ್ ಮಹಾದೇವನ್ ಅವರ ಮಧುರ ಗಾಯನದಲ್ಲಿ ಈ ಗೀತೆ ಮೂಡಿಬಂದಿದೆ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ರಾಗ ಸಂಯೋಜನೆ ಈ ಗೀತೆಗಿದೆ.

ಗಜಪತಿ ಗರ್ವಭಂಗ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ. ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಸಾಹಿತ್ಯ ಚಿ ಉದಯ ಶಂಕರ್ ಅವರದಾಗಿದೆ. ರಾಗ ಸಂಯೋಜನೆ ಉಪೇಂದ್ರ ಕುಮಾರ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. 9:05 ಪ್ರಸಾರವಾಗುವ ಗೀತ ಫಲವದಲ್ಲಿ ಹೊಸ ಚಿತ್ರಗೀತೆಗಳನ್ನು ಆಲಿಸಬಹುದು. ಸಮಯ 8:00 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Today, in men's singles, HS Pranoy will face Ireland's Nat Nguyen and Ayush Shetty will meet China's Wang Hongyang. In men's doubles, the Indian duo of Satvik Sairaj Ranki Reddy and Chirag Shetty will begin their campaign against Malaysia's Kai King Hang and Arun Thai. And now, for a look at today's newspapers, it's over to Subhadra Ramachandran.
1: Thank you, Shagun. All dailies lead with the centre's action in the wake of irregularities in CBSE exams. Hindustan Times opens with the headline, CBSE Chairman, Secretary shunted amid outcry, while the Tribune adds, Government forms panel to probe on-screen marking. Pioneer reports CBSE re-evaluation portal faces new cybersecurity challenges. Indian Express on its editorial page writes, Girls rewrite G-script, campus must keep pace. For the first time, more than 10,000 girls have qualified for admission to premier engineering institutions, including IITs. This year, G witnessed a striking improvement that has pushed the number of successful females up by almost 89% since 2019. In international news, Asian Age mentions Israel PM calls off Beirut strike after heated call with Trump, while the Pioneer reports Trump slams Netanyahu over Lebanon offensive. Times of India informs El Nino is rapidly developing and is set to impact global temperature and rainfall patterns under the headline World Meteorological Organization's El Nino Alert raises odds of severe impact on monsoon with 80% chance of onset during June-August period. And finally, under a piece titled Tigress Zenith Gives Birth to Four Cubs in Odisha Simlipal, the Hindu informs the translocation effort aimed at enhancing the genetic diversity of tigers in Odisha Simlipal Tiger Reserve has reserved major boosting, adding a proud chapter to Odisha's natural resources and wildlife conservation efforts. With that, it's back to you, Shagun.
0: Thank you, Subhadra. And now, before we end the bulletin, the headlines once again. Venezuela's acting President Delcy Rodriguez to be on a five-day visit to India beginning today. Senior Congress leader D.K. Shivkumar to be sworn in as Chief Minister of Karnataka this afternoon. West Bengal Chief Minister Suvendu Adhikari to launch Annapurna Yojana to provide 3,000 rupees every month to eligible women in the state today. Bangladesh Foreign Minister Khalilur Rahman elected President of 81st Session of UN General Assembly. External Affairs Minister Dr. S. Jaishankar congratulates him. And in women's cricket, host England beat India by 6 wickets in third and final T20 International to seal 3-match series 2-1. And with that, we end the morning news. Have a nice day.
2: ಆಕಾಶವಾಣಿ ಸಮಯ ಸರಿಯಾಗಿ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಸಾವಿರದ ಒಂಬೈನೂರ ಏಪ್ರಿಲ್ನಲ್ಲಿ ಆಕಾಶವಾಣಿಯ ಮುಖ್ಯವಾಹಿನಿಯಲ್ಲಿ ಬೆಳಗಿನ ಹಾಗೂ ಸಂಜೆಯ ಪ್ರಮುಖ ಹಿಂದಿ ಮತ್ತು ಇಂಗ್ಲಿಷ್ ವಾರ್ತೆಗಳ ಆರಂಭದಲ್ಲಿ ಹಾಗೂ ಅಂತ್ಯದಲ್ಲಿ ವಾಣಿಜ್ಯ ಪ್ರಕಟಣೆಗಳನ್ನು ರಾಷ್ಟ್ರೀಯ ಜಾಲದಲ್ಲಿ ಪ್ರಸಾರ ಮಾಡಲು ಆರಂಭಿಸಲಾಗಿತ್ತು. ಪ್ರಾಯೋಜಿಸಲ್ಪಟ್ಟ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡೆಗಳು ರಾಷ್ಟ್ರೀಯ ಜಾಲದಲ್ಲಿ ಪ್ರಸಾರವಾದವು. ವಾಣಿಜ್ಯ ಪ್ರಸಾರ ಆರಂಭವಾದಾಗ ವಿವಿಧ ಜಾಹೀರಾತು ಸಂಸ್ಥೆಗಳ ಪ್ರತಿನಿಧಿಗಳು, ಸಮಾಜಶಾಸ್ತ್ರಜ್ಞರು ಮುಂತಾದವರನ್ನು ಒಳಗೊಂಡ ಕೇಂದ್ರ ಸಲಹಾ ಸಮಿತಿಯನ್ನು ವಾಣಿಜ್ಯ ಪ್ರಸಾರಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನು ಆಕಾಶವಾಣಿಗೆ ನೀಡಲು ನೇಮಕ ಮಾಡಲಾಯಿತು. ದೆಹಲಿಯಂತಹ ಕೆಲವು ವಾಣಿಜ್ಯ ಪ್ರಸಾರ ಕೇಂದ್ರಗಳಲ್ಲೂ ಸಲಹಾ ಸಮಿತಿಗಳು ನೇಮಕವಾದವು. ಆದರೆ 1975 ನಂತರ ಅವೆಲ್ಲ ಸ್ಥಗಿತವಾದವು. 1999 ಕಾರ್ಗಿಲ್ ಯುದ್ಧ ನಿರತ ಸೈನಿಕರು ತಮ್ಮ ಕುಟುಂಬಗಳೊಂದಿಗೆ ವಿವಿಧ ಭಾರತೀಯ ಜನಪ್ರಿಯ ಕಾರ್ಯಕ್ರಮವಾದ ಹಲೋ ಜೈಮಾಲಾದ ಮೂಲಕ ಸಂಪರ್ಕ ಹೊಂದಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು. ಅಹಮದಾಬಾದ್, ಅಲಹಾಬಾದ್, ಬೆಂಗಳೂರು, ಭೋಪಾಲ್, ಚಂಡೀಗಢ್, ಚೆನ್ನೈ, ಕೊಯಮತ್ತೂರು, ಕಟಕ್, ದೆಹಲಿ, ಧಾರವಾಡ, ಗೌಹಾತಿ, ಹೈದರಾಬಾದ್, ಇಂದೋರ್, ಜಬಲ್ಪುರ್, ಜೈಪುರ್, ಜಲಂಧರ್, ಜಮ್ಮು, ಜಮ್ಶೇಡ್ಪುರ್, ಜೋಧ್ಪುರ್, ಕಾನ್ಪುರ್, ಕೊಚ್ಚಿನ್, ಕೋಲ್ಕತ್ತಾ, ಕೋಳಿಕೋಡ್, ಲಕ್ನೋ, ವಾರಣಾಸಿ, ಮುಂಬೈ, ನಾಗ್ಪುರ, ಪಣಜಿ, ಪಾಟ್ನಾ, ಪುಣೆ, ರಾಜ್ಕೋಟ್, ರಾಂಚಿ, ಸೂರತ್, ಸಿಲಿಗುಡಿ, ಶ್ರೀನಗರ್, ತಿರುವನಂತಪುರ, ತಿರುಚಿರಾಪಳ್ಳಿ, ವಡೋದರ, ವಿಜಯವಾಡ, ವಿಶಾಖಪಟ್ಟಣ ಇವು ವಿವಿಧ ಭಾರತಿ ಕೇಂದ್ರಗಳು. ಇನ್ನು ವಾಣಿ

0: ರಾಜ್ಯ ಪ್ರಸಾರ ಕೇಂದ್ರಗಳು ಅಂದರೆ ಸಿಬಿಎಸ್ ಕೇಂದ್ರಗಳು ಸಹ ಆಕಾಶವಾಣಿಯ ಭಾಗವಾಗಿ ಇದ್ದವು. ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಕೋಲ್ಕತ್ತಾ, ಚಂಡೀಗಢ, ಕಟಕ್, ಚೆನ್ನೈ, ಹೈದರಾಬಾದ್, ಜೈಪುರ, ಕಾನ್ಪುರ, ಮುಂಬೈ, ಸೆಂಟ್ರಲ್ ಸೇಲ್ಸ್ ಯೂನಿಟ್ ಮುಂಬೈ, ಪಾಟ್ನಾ, ಶ್ರೀನಗರ, ತಿರುವನಂತಪುರ, ನವದೆಹಲಿ, ಗೌಹಾತಿ, ಈ ಎಲ್ಲ ಕೇಂದ್ರಗಳು ದೇಶದ ಪ್ರಮುಖ ವ್ಯಾಪಾರಿ ಕೇಂದ್ರಗಳಲ್ಲಿ ನೆಲೆಗೊಂಡಿದ್ದವು. 20 ಕೋಟಿಗೂ ಅಧಿಕ ಜನರನ್ನು ಇವು ತಲುಪುತ್ತಿದ್ದವು. ಇದರಿಂದ ಆಕಾಶವಾಣಿಯು ಅಧಿಕ ಲಾಭ ಗಳಿಸಲು ಸಹಕಾರಿಯಾಗಿತ್ತು. ನಂತರದಲ್ಲಿ ಅನೇಕ ಈ ಕೇಂದ್ರಗಳು ಸ್ಥಗಿತಗೊಂಡವು. ಆಕಾಶವಾಣಿಯಲ್ಲಿ ಯುವವಾಣಿ ಕಾರ್ಯಕ್ರಮ ಬಹಳ ಪ್ರಮುಖವಾದದ್ದು. 1967 ಜುಲೈ 23 ಮಾನವ ಚಂದ್ರನ ಮೇಲೆ ಇಳಿದ ದಿನದಂದೇ ಆಕಾಶವಾಣಿ ದೆಹಲಿ ವಿಶೇಷ ಯುವ ಪ್ರಸಾರವನ್ನು ಆರಂಭಿಸಿತು. ಯುವಜನರೇ ಯೋಜಿಸಿ ಪ್ರಸ್ತುತಪಡಿಸುವ ಹೊಸ ವಾಹಿನಿ ಇದಾಗಿತ್ತು. ಆಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ದೆಹಲಿಯಲ್ಲಿ ಇದು ಯಶಸ್ವಿಯಾದ ನಂತರ ಕೋಲ್ಕತ್ತಾ, ಹೈದರಾಬಾದ್ ಹಾಗೂ ಜಮ್ಮುವಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಆ ನಂತರದಲ್ಲಿ ಯುವಜನರಿಗಾಗಿ ಕಾರ್ಯಕ್ರಮ ಎಲ್ಲ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಇಂದಿನ ಅನೇಕ ಭಾಷಣಕಾರರು, ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದರ ಮೂಲಕ ಪ್ರಸಿದ್ಧಿಗೆ ಬಂದದ್ದು ಸಂಸ್ಥೆಗೆ ಹೆಮ್ಮೆ ತರುವ ಸಂಗತಿಯಾಗಿದೆ. ಎಫ್ಎಂ ಮೆಟ್ರೋ ಕೇಂದ್ರಗಳು ಭಾರತದಲ್ಲಿ 20ನೇ ಶತಮಾನದ ಅಂತ್ಯದಲ್ಲಿ ಯುವಜನತೆ ಹಿಂದೆಂದಿಗಿಂತ ಹೆಚ್ಚು ಪ್ರಾಮುಖ್ಯತೆ ಪಡೆದ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಆರಂಭವಾದಂತವು. ದೇಶದ ಜನಸಂಖ್ಯೆಯ 1/4ದಷ್ಟಿರುವ ಯುವಜನತೆಯ ಆಶೋತ್ತರಗಳು, ಶೈಕ್ಷಣಿಕ ಕ್ಷೇತ್ರದಲ್ಲಾದ ಬದಲಾವಣೆಗಳು, ಹೆಚ್ಚಿದ ಉದ್ಯೋಗ ಅವಕಾಶಗಳು, ಹೆಚ್ಚಿದ ಹಣಗಳಿಕೆಯ ಕ್ಷಮತೆ, ಸ್ವಯಂ ನಿರ್ಧಾರದ ಅವಕಾಶಗಳು ಇನ್ನೂ ಮುಂತಾದ ಕಾರಣಗಳಿಂದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದವು. ಯುವಜನತೆ ಹೊಸತಿಗಾಗಿ ತುಡಿಯುತ್ತಿತ್ತು. ಇದನ್ನು ಎಲ್ಲ ಕ್ಷೇತ್ರಗಳು ಸಮರ್ಥವಾಗಿ ಬಳಸಿಕೊಂಡವು. ಮಾಧ್ಯಮಗಳು ಇದರಲ್ಲಿ ಹಿಂದೆ ಬೀಳಲಿಲ್ಲ. ಯುವಜನತೆಗೆ ಸ್ಪಂದಿಸುವ, ಅವರನ್ನು ಸೆಳೆಯುವ ಕಾರ್ಯಕ್ರಮಗಳನ್ನೇ ವಿದ್ಯುನ್ಮಾನ ಮಾಧ್ಯಮಗಳು ಹೆಚ್ಚು ಹೆಚ್ಚು ನೀಡಲು ಪ್ರಯತ್ನಿಸಿದವು. ಆಗ ಒದಗಿ ಬಂದ ಎಫ್ಎಂ ತಂತ್ರಜ್ಞಾನ ರೇಡಿಯೋ ಕ್ಷೇತ್ರಕ್ಕೆ ವರದಾನವಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂಥವರು ಖ್ಯಾತ ಹಿನ್ನೆಲೆ ಗಾಯಕರಾದಂಥ ಕೆಎಸ್ ಸುರೇಖಾ ಅವರು. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಆಕಾಶವಾಣಿಗೂ ಸುರೇಖಾ ಅವರಿಗೂ ಒಂಥರ ವಿಶಿಷ್ಟವಾದಂಥ ನಂಟು.
4: ಖಂಡಿತ.
3: ನೀವು ಆಕಾಶವಾಣಿಗೆ ಬಂದ ಬಗ್ಗೆ ಅಂದ್ರೆ ಈ ಸಂಬಂಧ ನಿಮ್ಮ ಜೊತೆ ಒಡಮೂಡಿದ್ರ ಬಗ್ಗೆ ಒಂಚೂರು ಹೇಳ್ಬೋದಾ?
4: ನಾನು ಚಿಕ್ಕವಳಿರ್ಬೇಕಾರೆ ಬಾಲ್ಯದಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ರೇಡಿಯೋ ಇತ್ತು. ಅದಕ್ಕೆ ಈ ಬಲೆಗಳ ತರ ಒಂದು ಇದು ನಮ್ಮ ತಂದೆಯವ್ರ ದಿನ ಬೆಳಿಗ್ಗೆ ಎದ್ರೆ ಅದನ್ನ ಟ್ಯೂನ್ ಮಾಡಿ ಯಾವ ಸ್ಟೇಷನ್ ಮಂಗಳೂರು ಸಿಗ್ತಾ ಇತ್ತು ಹಾಕೋರು.
3: ಮೂಲತಃ ಬೆಂಗಳೂರವ್ರ
4: ಅಲ್ಲ, ನಾನು ಕುಕ್ಕೆ ಸುಬ್ರಹ್ಮಣ್ಯದವಳು. ಬೆಳಿಗ್ಗೆ ಎದ್ದು ನಮ್ಮ ತಂದೆಯವರು ರೇಡಿಯೋ ಹಾಕೋರು, ಅದರಲ್ಲಿ ದೇವರನಾಮಗಳು ಇದೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ಅಂದ್ರೆ ರೇಡಿಯೋ ಅಂದ್ರೆ ನಮ್ಗೊಂಥರ ದೇವಮಾನವ್ರ ತರ, ನಮ್ಗೆ ಕಾಣಿಸಲ್ವಲ್ಲ, ಬರೀ ಕಿವಿಗೆ ಮಾತ್ರ ಕೇಳಿಸೋದು.
3: ಆಕಾಶವಾಣಿ
4: ಅನೌನ್ಸರ್ಸ್ ಅವರು ಮಾತಾಡ್ಬೇಕಾದ್ರೂ ಕೂಡ ನಮ್ಗೆ ಏನೋ ಸ್ಪೆಷಲ್ ಒಂಥರ ಅನುಭೂತಿ ಅದು. ಹಂಗಾಗಿ ರೇಡಿಯೋ ಬಗ್ಗೆ ಒಂಥರ ಆಕರ್ಷಣೆ, ಹಾಡ್ಬೇಕು ನಾನು ಹೋಗಿ ಅಂತ ಅನ್ನೋದು. ಆಗ ನಮ್ಮ ಊರಿಗೆ ಮಂಗಳೂರು ಹತ್ರದ ಆಕಾಶವಾಣಿ, ಅಲ್ಲಿಂದ ಏನೋ ಸ್ಪೆಷಲ್ ಪ್ರೋಗ್ರಾಮ್ ಆದ್ರೆ ಅವರು ಬಂದು ರೆಕಾರ್ಡ್ ಮಾಡೋರೆಲ್ಲ ಈ ಷಷ್ಠಿ ಕಾರ್ಯಕ್ರಮಗಳನ್ನ, ಅಲ್ಲಿ ಅವರ
3: ದೇವಸ್ಥಾನದ
4: ಕಾರ್ಯಕ್ರಮಗಳ ರೆಕಾರ್ಡ್ ಮಾಡಿ ಹೋಗೋರು. ಹಾಗೆ ಒಂದ್ಸಲ ಯುವಜನೋತ್ಸವದಲ್ಲಿ ನಾನು ಹಾಡಿರ್ಬೇಕಾದ್ರೆ ಅವರೆಲ್ಲರ ಪರವಾಗಿ ನನ್ನ ಹಾಡನ್ನ ಒಂದು ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕರೆದು ರೆಕಾರ್ಡ್ ಮಾಡಿ ತಗೊಂಡೋಗಿದ್ರು. ಅಲ್ಲಿಗೆ ಅಷ್ಟೇ, ಆಮೇಲೆ ನಂಗೆ ನೆನಪಿಲ್ಲ ಅವ್ರು ಅದನ್ನ ಹಾಕಿದ್ರ ಇಲ್ವಾ ನಾನು ಗೊತ್ತಿಲ್ಲ. ಆದ್ರೆ ನನ್ನ ಮೊದಲನೇ ಹೆಜ್ಜೆ ಆಕಾಶವಾಣಿಗೆ ಇಟ್ಟಿದ್ದು ನಾನು 85 ಮೈಸೂರು ಆಕಾಶವಾಣಿಯಲ್ಲಿ. ಯುವವಾಣಿಯಲ್ಲಿ ನಾನು ಆಡಿಷನ್ ತಗೊಂಡು ಸೆಲೆಕ್ಟ್ ಆಗಿದ್ದೆ.
3: ಅಂದ್ರೆ ಅಷ್ಟೊತ್ತಿಗೆ ನೀವು ಸುಬ್ರಹ್ಮಣ್ಯದಿಂದ ಈ ಕಡೆಗೆ ಬಂದ್ಬಿಟ್ಟಿದ್ರೆ?
4: ಮೈಸೂರಿಗೆ ಸಂಗೀತಕ್ಕೋಸ್ಕರ ಬಂದಿದ್ದೆ ನಾನು. ಹಾಗಾಗಿ ಬಂದ ವರ್ಷನೇ ನಾನು ಮಾರನೇ ವರ್ಷ ಅಪ್ಲಿಕೇಶನ್ ಹಾಕೊಂಡು ಹೇಳಿದ್ರು ಇಲ್ಲೇ ಹತ್ರ ಇದೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ. ಹಾಗೆ ಹೋಗಿ ಸೆಲೆಕ್ಟ್ ಆಗಿದ್ದೆ ಯುವವಾಣಿಯಲ್ಲಿ. ನಮ್ಗೆ ಆಗ ಭಾವಗೀತೆ ಅಂದ್ರೆ ಗೊತ್ತಿರೋದು ನಮ್ಮ ಪುಸ್ತಕಗಳಲ್ಲಿ, ಪಠ್ಯ ಪುಸ್ತಕದಲ್ಲಿ ಏನಿರುತ್ತ ಆ ಹಾಡುಗಳು ಮಾತ್ರ, ಅದರ ಆಚೆ ಗೊತ್ತಿಲ್ಲ.
3: ಕವಿತೆಗಳಿಗೆ ಕಂಪೋಸ್ ಮಾಡಿರೋ,
4: ಹೌದು, ನಮ್ಗೆ ಮನಸ್ಸಿಗೆ ಬಂದಿದ್ದು ಯಾವ್ದೋ ರಾಗ ತಲೆಯಲ್ಲಿ ಇರುತ್ತೆ ಕಂಪೋಸ್ ಮಾಡಿ ಓ ಅಂತ ಹಾಡೋದು. ಯುವಣಿಗೂ ಹಾಗೆ ಮಾಡಿದ್ದೆ ನಾನು. ಅದ್ ಹೇಗೆ ಸೆಲೆಕ್ಟ್ ಆದ ನಂಗೆ ಗೊತ್ತಿಲ್ಲ. ಆಮೇಲೆ ಕರೆದ್ರು ಯುವಣಿ ಆದ್ಮೇಲೆ ಬಿ ಗ್ರೇಡ್ ಆಡಿಷನ್ ಮಾಡ್ಕೊ. ಯುವಣಿಯಲ್ಲಿ ಬಹುಶಃ ಒಂದು ಗ್ರೂಪ್ ಸಾಂಗ್ ತರ ಏನೋ ಹಾಡಿಸಿದ್ರು ಬೇರೆ ಮಕ್ಳ ಜೊತೆ ಎಲ್ಲ, ಅದಷ್ಟಾಗಿ ನೆನಪಿಲ್ಲ ನನ್ಗೆ. ಆಮೇಲೆ ಬಿ ಗ್ರೇಡ್ಗೆ ಆಡಿಷನ್ ಮಾಡಿಕೊಂಡೆ. ಅದಾದ್ಮೇಲೆ ಒಂದು ಕಾಂಟ್ರಾಕ್ಟ್ ಬಂತು.
3: ಆಡಿಷನ್ ಮಾಡಿದಾಗ ನಿಮ್ಗೆ ಯಾರು ಜಡ್ಜಸ್ ಇದ್ರು ಗೊತ್ತಿಲ್ಲ?
4: ಗೊತ್ತಿಲ್ಲ ನನಗೆ. ಹೀಗೆ ನಂಗೆ ಗೊತ್ತಿರೋ ಹಾಡುಗಳನ್ನ ಹಾಡ್ಕೊಂಡೋಗಿದ್ದೆ. 4 ಹಾಡೇನೋ ಹಾಡಿದ ನೆನಪು ಗೊತ್ತಿಲ್ಲ. ಎಸಿ ರೂಮು, ದೊಡ್ಡ ದೊಡ್ಡ ಬಿಲ್ಡಿಂಗ್, ಮೈಸೂರು ಆಕಾಶವಾಣಿ ಚಂದ. ಅವಾಗ ಸರಿ ಹಾಡಿ ಬಂದೆ, ಕಾಂಟ್ರಾಕ್ಟ್ ಬಂತು. ಫಸ್ಟ್ ಕಾಂಟ್ರಾಕ್ಟು ಖುಷಿ ಅಂದ್ರೆ ಖುಷಿ ನನಗೆ. ಹಾಡುಗಳಿಗೆ ಏನ್ ಮಾಡೋದು, ಭಾಗ್ಯತೆ ಗೊತ್ತಿಲ್ಲ. ಪುಣ್ಯಕ್ಕೆ ಅಲ್ಲಿ ಅದು ಇನ್ವೈಟೆಡ್ ಆಡಿಯನ್ಸ್ ಆತರ ಏನೋ ಕಾರ್ಯಕ್ರಮ ಇರಬೇಕು, ಇಲ್ಲ ನೀವು ಬಂದು ನೀವು ಹಾಡು ಕಲ್ತ್ಕೊಂಡು ಹಾಡ್ಬೇಕಲ್ಲಿ ಅಂತ ಹೇಳಿದ್ರು. ಗೊತ್ತಿಲ್ಲ ನನ್ಗೆ, ಯಾರು ಮ್ಯೂಸಿಕ್ ಡೈರೆಕ್ಟರ್ ಪರಿಚಯನೂ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗಡ್ಡದಾರಿ ಒಬ್ರು, ಕೆ ಪಿ ಉಪಾಧ್ಯಾಯ ಅಂತ, ಫ್ಲೂಟಿಸ್ಟ್ ಅವರು. ಪ್ರಥಮ ಭೇಟಿ ನನಗೆ ಅವ್ರು ಯಾರಂತಲೂ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಊರಿಂದ ಬಂದವಳು, ಆಕಾಶವಾಣಿದ್ದು ಯಾವುದು ಗೊತ್ತಿರಲಿಲ್ಲ. ಯುಗಾದಿ ಕಾರ್ಯಕ್ರಮ, ಅದಕ್ಕೆ ಕೂತ್ಕೊಂಡು ಹೇಳ್ಕೊಟ್ರು. ಬಹಳ ಸುಂದರವಾದ ಕಂಪೋಸಿಷನ್ ಯುಗಾದಿ ಹಾಡುಗಳದು. ಯುಗಾದಿ ಇದು ಬಂದಿದೆ, ಆಮೇಲೆ ಇನ್ನೊಂದೆರಡು ಹಾಡುಗಳಿತ್ತು, ಅದೆಲ್ಲ ಗ್ರೂಪಲ್ಲಿತ್ತು, ಇದು ಸೋಲೋ ಇತ್ತು. ನನಗೆ ಚಂದ ಹೇಳ್ಕೊಟ್ರು. ನನ್ನಿಂದ ಎಷ್ಟು ಶಕ್ತಿ ಮೀರಿ ಎಷ್ಟು ಹಾಡಕ್ಕಾಗುತ್ತೋ ಅದನ್ನ ಕಲ್ತ್ಕೊಂಡೆ ನಾನು. ಮಾರನೇ ಸರ್ ರೆಕಾರ್ಡಿಂಗು, ರೆಕಾರ್ಡಿಂಗ್ ಬಂದು ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡವ್ರು ಕೂತಿದ್ದಾರೆ. ಮೈಸೂರ್ ನಾಗರಾಜ್ ಅವರು ವೈಲಿನ್ ನುಡ್ಸಕ್ಕೆ, ಆಮೇಲೆ ಲಕ್ಷ್ಮೀನಾರಾಯಣ ಅವರು ಮೃದಂಗದಲ್ಲಿ ತಬ್ಲಾ ಏನೋ ನುಡ್ಸಕ್ಕಿದ್ರು. ಹೀಗೆ ಎಲ್ಲ ದೊಡ್ಡ ದೊಡ್ಡವ್ರು, ನಾನು ಸ್ಟೇಜಲ್ಲಿ ನೋಡೋರೆಲ್ಲ ಆಕಾಶವಾಣಿಯಲ್ಲಿ ಇದ್ರು. ಭಯ ಆಯ್ತು ಫಸ್ಟ್ ಹಾಡ್ಬೇಕಾದ್ರೆ. ಆಮೇಲೆ ತುಂಬಾ ತಮಾಷೆಯಾಗಿ ನಾಗರಾಜ್ ಅವರು ತುಂಬಾ ತಮಾಷೆಯಾಗಿ ಒಂಥರ ನಮ್ಗೆ ಭಯ ಎಲ್ಲ ಹೋಗಿಸ್ತಾ ಇದ್ರು. ಸಾಮಾನ್ಯ ಮೈಸೂರು ಆಕಾಶವಾಣಿಯಲ್ಲಿ ಹಾಡಿದವ್ರಿಗೆಲ್ರಿಗೂ ಅದು ಅನುಭವ ಇದ್ದೇ ಇರುತ್ತೆ. ಸೊ ಧೈರ್ಯವಾಗಿ ಹಾಡಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕರೆಕ್ಟ್ ಆಗಿ ಪಲ್ಲವಿಗೆ ಎತ್ಕೊಡೋದು, ಚರಣೆಗೆ ಎತ್ಕೊಡೋದು, ಈ ತರ
3: ಎಲ್ಲ ಕಟ್ಸು ಟೇಕ್ಸು ಏನೂ ಇರಲಿಲ್ಲ.
4: ಇಲ್ಲ ಅಂದ್ರೆ ನನ್ನಿಂದ ತಪ್ಪಾಗಬಾರ್ದು ಅಂತ ಒಂಥರ ಅದ್ರ ಕಡೆ ಗಮನ ಇಟ್ಟು ಹಾಡಬೇಕಾಗಿತ್ತು. ಹಾಡು ತುಂಬಾ ಚೆನ್ನಾಗಿತ್ತು, ಟ್ಯೂನ್ ಕಂಪೋಸಿಷನ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗ್ ಬಂತ ಹಾಡು. ಸುಮಾರು ವರ್ಷ ಅದನ್ನ ಪ್ಲೇ ಮಾಡ್ತಾ ಇದ್ರು, ನನ್ಗೆ ತುಂಬಾ ಇಷ್ಟ ಆಗಿದ್ದು ಅದು. ಅದಾಗಿ ಸುಮಾರು ಕಾರ್ಯಕ್ರಮಗಳಿಗೆ ಕಾಂಟ್ರಾಕ್ಟ್ಗಳು ಬಂತು. ಹೆಚ್ ಆರ್ ಲೀಲಾವತಿ ಅವರ ಪರಿಚಯ ಇತ್ತು ನನಗೆ, ಅವರು ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಬೇರೆ ಯೋಗಾ ನರಸಿಂಹ ಸರ್ ಅವರು, ಅವರ ಕಂಪೋಸಿಷನ್ಸ್ ಹಾಡಿದೆ. ಆಮೇಲೆ ಅಲ್ಲಿ ಅವರೇ ಮ್ಯಾಂಡ್ಲಿನ ಆನಂದ್ ಅಂತ ಇದ್ರು, ರಾಜಲಕ್ಷ್ಮಿ ಮೇಡಮ್ ಇದ್ರು. ಇವ್ರದ್ದು ಏನು ಸ್ಪೆಷಲ್ ಕಾರ್ಯಕ್ರಮ ಆದ್ರೂ ಇವರೆಲ್ಲ ಸಿಗೋರು ನಮಗೆ. ಉಳಿದ ದಿನಗಳಲ್ಲಿ ಬೇರೆ ಕವಿತೆಗಳಿಗೆ ನಾನೇ ಟ್ಯೂನ್ ಮಾಡಿಕೊಂಡು ಹಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ. ಬಹುಶಃ ಭಾವಗೀತಾ ಪ್ರಪಂಚಕ್ಕೆ ನನಗೆ ಆಸಕ್ತಿ ಮೂಡೋದಕ್ಕೆ ಕಾರಣನೇ ಮೈಸೂರು ಆಕಾಶವಾಣಿ. ಆಯ್ತಾ, ಹೋಗ್ತಾ ಹೋಗ್ತಾ ಒಂದೊಂದು ಕವಿತೆಗಳದ್ದು ಅರ್ಥಗಳನ್ನ, ನನಗೆ ಅರ್ಥ ಆಗೋ ವಯಸ್ಸಲ್ಲ ನಾನು ಶುರು ಮಾಡಿದಾಗ, ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಇದ್ದಂಗೆ ಎಷ್ಟು ವಿಶಾಲವಾದ ಪ್ರಪಂಚ, ಎಷ್ಟು ಅರ್ಥಗರ್ಭಿತ ಆಗಿದೆ. ಮನುಷ್ಯರು ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಬೇರೇನ್ ಬೇಡ ಅಂತ.
3: ಅಂದ್ರೆ ಬಹುಶಃ ಆ ಸಂಗೀತ ನಿರ್ದೇಶಕರು ಮಾಡ್ತಾ ಇದ್ದಂತ ಟ್ಯೂನಿಂಗ್ ಏನಿದೆಯಲ್ಲ ಅದರಲ್ಲಿ ನಿಮ್ಗೆ ಆ ಜೀವ ತುಂಬಾ ಕಲೆ ಸಿದ್ಧಿಸ್ತು ಅಂತ.
4: ಹೌದು, ಅವ್ರು ಹೇಗೆ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ರ 50% ಹಾಡಿದ್ರು ನಾವು ಚೆನ್ನಾಗಿ ಕೇಳಿಸೋದು ಅದು. ಅವ್ರ ತರ ಈಗ ಹೆಚ್ ಆರ್ ಲೀಲಾವತಿನೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಉಪಾಧ್ಯಾಯ ಸರ್ ಅಂತೂ ಭಾವ ತುಂಬಿ ಹೇಳ್ಕೊಡ್ತಾ ಇದ್ರು. ಆದಷ್ಟು ಹತ್ರ ಆಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದಂತರ ಸ್ಪೆಷಲ್ ಸಂಯೋಜನೆಗಳೆಲ್ಲ.
3: ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಅನ್ಸಿದ್ದು ಯಾರ್ದಾದ್ರೂ ಒಂದು ಕಂಪೋಸಿಷನ್ ನೆನಪಿದ್ಯಾ?
4: ಮೈಸೂರು ಆಕಾಶವಾಣಿಯಲ್ಲಿ ಕುವೆಂಪು ಅವರದು ಒಂದು, ಇದು ನಾನು

0: ಈ ತರ ಬರುತ್ತೆ. ಸ್ವಲ್ಪ ಗಂಟಲಿನ ತೊಂದರೆ ಇರೋ ಕಾರಣ ಮಾತಾಡಕ್ಕಾಗಲ್ಲ. ಆಮೇಲೆ ಯುಗಾದಿದೋ ಬಂದಿದೆ, ಹರುಷ ಹೊತ್ತು ತಂದಿದೆ, ಯುಗಾದಿದೋ ಬಂದಿದೆ. ಈ ತರ ಎಲ್ಲ
1: ಗೀತೆಗಳು ಒತ್ತು ಕೊಟ್ಟಿರ್ತಾರಲ್ಲ.
0: ಆಮೇಲೆ ಹೆಚ್ಚಾಗಿ ಲೀಲಾವತಿ ಅವ್ರದು ಇದು ತನನ ತೋಮ್ ತೋಮ್ ತನನ ತೋಮ್ ತೋಮ್, ಈ ತರ ಒಂದು ಗೀತೆ. ಆಮೇಲೆ ಗ್ರೂಪ್ ಅಲ್ಲಿ ಸುಮಾರು ಹಾಡುಗಳನ್ನ ಹಾಡಿದ್ದೀನಿ. ಈಗೆಲ್ಲ ಅವರು ಕೆಲವರೆಲ್ಲ ತುಂಬಾ ಹೆಸರಾಂತ ಗಾಯಕರಾಗಿದ್ದಾರೆ.
1: ಮೈಸೂರು ಬಿಟ್ಟು ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ.
0: ಹಾ, ಮೈಸೂರಲ್ಲಿ ಬಹುಶಃ ಬಿ ಗ್ರೇಡ್ ಮತ್ತೆ ಬಿ ಹೈ ಎರಡು ಮೈಸೂರಲ್ಲೇ ಮಾಡಿದೆ. ಆಮೇಲೆ ನನ್ನ ಪ್ರೊಫೆಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ, ಇಲ್ಲಿ ಮಾಮೂಲಿ ರೆಕಾರ್ಡಿಂಗ್ಸ್ಗಳಿಗೋಸ್ಕರ. ಆಮೇಲೆ ಮೈಸೂರಿಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಆಮೇಲೆ ಓಡಾಟ ಸ್ವಲ್ಪ ಕಮ್ಮಿ ಕಷ್ಟ ಆಯ್ತು ಅಂತ ಅನ್ಕೊಂಡಾಗ ನಾನು ಅಲ್ಲಿಂದ ಬ್ಯಾಂಗ್ಳೂರಿಗೆ
1: ಶಿಫ್ಟ್
0: ಟ್ರಾನ್ಸ್ಫರ್ ಮಾಡ್ಕೊಂಡೆ. ಇದನ್ನ
1: ಗ್ರೇಡ್ನ
0: ಇಲ್ಲಿ ಬಂದು ಎ ಗ್ರೇಡ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿಯ ಸಂಯೋಜಕರದ್ದು ಹಾಡುಗಳು, ನಾನು ಬಂದ ಹೊಸದ್ರಲ್ಲಿ ಪದ್ಮಚರಣ ಅವ್ರದ್ದು, ಎಚ್ ಕೆ ನಾರಾಯಣ ಅವರು, ಆಮೇಲೆ ಇವರು ಶಾಂತಾಜಯ ತೀರ್ಥ ಅವರಿದ್ರು, ಪಿ ಎಸ್ ವಸಂತ ಅವರು, ಬಿ ಆರ್ ಗೀತಾ ಅವರು, ಆಮೇಲೆ ಫ್ಲೂಟಿಸ್ಟ್ ರಾಮನ್ ಅಂತ ಇದ್ರು, ಅವರು ಕಂಪೋಸಿಷನ್ಸ್ ಎಲ್ಲ ತುಂಬಾ ಹಾಡಿದೀನಿ. ತುಂಬಾ ರೆಕಾರ್ಡಿಂಗ್ಸ್ ಇರೋದು ಅವಾಗ, ತುಂಬಾ ಪ್ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ನಂಗೂ ಖುಷಿ ಆಗುದು, ಯಾಕಂದ್ರೆ ನಮ್ಮ ಹೊರಗಿನ ಕಮರ್ಷಿಯಲ್ ರೆಕಾರ್ಡಿಂಗ್ಗೂ ಇದಕ್ಕೂ ತುಂಬಾ,
1: ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಈಗ ಇಲ್ಲಿ ಆಕಾಶವಾಣಿ ಒಳಗಡೆ ಹಾಡೋದಕ್ಕೂ, ಒಂದು ಇನ್ವೈಟೆಡ್ ಆಡಿಯನ್ಸ್ ಶ್ರೋತೃಗಳ ಸಮ್ಮುಖದಲ್ಲಿ ಹಾಡೋದಕ್ಕೂ, ಅದು ಬಿಟ್ಟು ನೀವು ಬೇರೆ ಕಮರ್ಷಿಯಲ್ ಟ್ರ್ಯಾಕ್ ಹಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಹೋದ್ರಿ? ಯಾಕಂದ್ರೆ ನೀವು ಸಾಕಷ್ಟು ಸ್ಟುಡಿಯೋಗಳಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಕೂಡ ಕೆಲಸ ಮಾಡಿದವರು, ಏನ್ ವ್ಯತ್ಯಾಸ ಕಾಣಿಸ್ತು
0: ಅಂದ್ರೆ ಅಲ್ಲಿ ಟ್ರ್ಯಾಕ್ ಸಿಸ್ಟಮ್ ಇರುತ್ತೆ. ನಿಮ್ಮ ವಾಯ್ಸ್ಗೆ ಒಂದು ಟ್ರ್ಯಾಕ್ ಇರುತ್ತೆ, ಇನ್ಸ್ಟ್ರೂಮೆಂಟ್ನವರಿಗೆಲ್ಲ ಬೇರೆ ಬೇರೆ ಟ್ರ್ಯಾಕ್ಸ್ ಇರುತ್ತೆ. ಒಂದ್ಸಲ ತಪ್ಪಾದ್ರೂ ನಿಮ್ದು ನಿಮ್ ವಾಯ್ಸ್ ಟ್ರ್ಯಾಕ್ ಮಾತ್ರ ಇನ್ನೊಂದ್ಸಲ ತಗೋಬಹುದು. ಈ ತರ ಎಲ್ಲ ಅನುಕೂಲಗಳಿದೆ. ಆಕಾಶವಾಣಿಲಿ ಹೇಗಂದ್ರೆ ಎಲ್ಲ ಒಟ್ಟಿಗೆ ನಾವು ಕೂತ್ಕೊಂಡು ಹಾಡ್ತೀವಿ, ಅದರ ಒಂದು ಮಜಾನೇ ಬೇರೆ. ನಾನು ಹೇಳ್ತೀನಿ ಯಾಕಂದ್ರೆ ಎಲ್ಲ ಎದುರೆದ್ರು ಕಾಣಿಸ್ತಾ ಇರ್ತಾರೆ. ಒಂದು ತೊಂದರೆನೂ ಇದೆ, ಎಲ್ಲಿಯಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಮತ್ತೆ ಫಸ್ಟಿಂದ ಅಷ್ಟೂ ಹಾಡುವಂತ ಒಂದು ಕಷ್ಟ ಇರ್ತಾ ಇತ್ತು. ಆದ್ರೆ ಯಾವತ್ತು ರೀಟೇಕ್ ಆಗಿ ಜಾಸ್ತಿ ಆಗಿದ್ದು ನಂಗೆ ನೆನಪಿಲ್ಲ. ಯಾಕಂದ್ರೆ ನುಡ್ಸೋರು ಕೂಡ ಅಷ್ಟೇ ಪ್ರೊಫೆಷನಲ್ಸ್, ಪಕ್ಕ ಅಷ್ಟು ಕರ್ತವ್ಯದ ಕಡೆ ಹೇಗೆ ಗಮನ ಇಟ್ಟು ಮಾಡ್ತಾ ಇದ್ರು ಅಂತಂದ್ರೆ, ಸೊ ನಾವು ತಪ್ಪು ಹಾಡ್ಲೇಬಾರ್ದು. ಹಿಂಗ್ ಕೂತ್ ಮೇಲೆ ಶುರುವಾದ್ಮೇಲೆ ಎಂಡ್ ಆಗೋ ತನಕ ಒಂದು ತಪ್ಪು ಮಾಡಬಾರ್ದು ಅನ್ನೋದೊಂದು ಮೈಂಡಿಗೆ ಹಾಕೊಂಡು ಹಾಡ್ಬೇಕು. ಬಟ್ ಒಂದ್ ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ನಾವು ಅಯ್ಯೋ ಹೆಂಗು ನಡೀತದೆ ಆಮೇಲೆ ಮಾಡಿದ್ರೆ ಆಯ್ತು ಅನ್ನೋ ಒಂದು ಭಾವನೆ ಬರಲ್ಲ. ಒಂದ್ಸಲ ಕೂತ್ರೆ ಒಂದು ಹಾಡು ಮುಗಿಸೋ ತನಕ ತದೇಕ ಚಿತ್ತರಾಗಿ ಕೂತ್ಕೊಂಡು ಹಾಡಿ ಮುಗಿಸೋದಷ್ಟೇ ಕೆಲಸ. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಎರಡೂ ಇದೆ.
1: ಯಾಕೆಂದ್ರೆ ಇಲ್ಲಿ ಫೀಡ್ಬ್ಯಾಕ್ ಇರಲ್ಲ, ಆಟೋ ಟ್ಯೂನರ್ಸ್ ಇರಲ್ಲ.
0: ಹೌದೌದು.
1: ಆಮೇಲೆ ಇಲ್ಲಿಯ ಮೈಕ್ಗಳೇ ಬೇರೆ ತರದ್ದು.
0: ಹೌದು. ಅದು ಹೇಗೆ ಅಂತಂದ್ರೆ, ಈಗ ಅಲ್ಲಿ ನೀವು ಇಲ್ಲಿ ಏನ್ ಹಾಡ್ತೀರಾ ಅದೇ, ನೀವೇನು ನಿಮ್ ವಾಯ್ಸ್ 100% ಹೇಗಿದೆ ಅದೇ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಬ್ರಾಡ್ಕಾಸ್ಟ್ ಆಗ್ಬೇಕಾದ್ರೂ ಕೂಡ ಅದೇ ಇರುತ್ತೆ, ಕ್ವಾಲಿಟಿ ಚೆನ್ನಾಗೇ ಇರುತ್ತೆ. ನಿಮ್ಮ ಸ್ಟುಡಿಯೋಗೂ ಅದಕ್ಕೂ ತುಂಬಾ ವ್ಯತ್ಯಾಸ ಏನಿಲ್ಲ ಕೇಳುವಾಗ. ಅಂದ್ರೆ ಅಲ್ಲಿ ರಿವರ್ಬ್ ಎಲ್ಲ ಕೊಟ್ಟು ನಿಮ್ ವಾಯ್ಸ್ನ ಸ್ವಲ್ಪ ರಿಚ್ ಮಾಡಿ ಕೊಡ್ತಾರೆ. ಬಟ್ ಇದು ಕೇಳಕ್ಕೂ ಚೆನ್ನಾಗಿರುತ್ತೆ, ರಾ ಇರುತ್ತೆ, ಆದ್ರೂ ಅದು ಒಂಥರ ಕೇಳಕ್ಕೂ ಚೆನ್ನಾಗಿರುತ್ತೆ ಅದು ಕೂಡ.
1: ಇದಲ್ದಿರಾ, ನೀವು ಆಕಾಶವಾಣಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಲೈವ್ ನಲ್ಲಿ ಕೂಡ ಹಾಡಿದ್ದುಂಟ?
0: ಇದೆ ಲೈವ್ ಸುಮಾರಾಗಿದೆ. ಅಂದ್ರೆ ಒಂದ್ಸಲ 4 ಆಕಾಶವಾಣಿ ಸ್ಟೇಷನ್ಗಳು, ಬಹುಶಃ ಬೆಂಗಳೂರು, ಮಂಗಳೂರು, ಧಾರವಾಡ, ಇನ್ನೊಂದು ಯಾವುದು ಭದ್ರಾವತಿ ಇದೆ ಅಂತ ಅನ್ಕೊಂಡಿದೀನಿ. ಸೊ ಅಟ್ ಎ ಟೈಮ್ ಒಂದು ಹಾಡು ಈ ನಿಲಯದಿಂದ, ನೆಕ್ಸ್ಟ್ ಇನ್ನೊಂದು ಹಾಡು ಇನ್ನೊಂದು ನಿಲಯ, ಆತರ ಒಂದು ಹೊಸ

0: ಯೋಗ ಮಾಡಿದ್ರು. ಇಲ್ಲಿ ಬಹುಶಃ ಮನೋರಂಜನ್ ಪ್ರಭಾಕರ್, ಇಂದು ವಿಶ್ವನಾಥ್ ಮೇಡಮ್ ಅವ್ರದ್ದೆಲ್ಲ ಕಂಪೋಷನ್ಸ್ ಇಲ್ಲಿ ಆಗಿತ್ತು. ಹಂಗೆ ಧಾರವಾಡದಿಂದ ವಸಂತ್ ಕನಕಾಪುರ, ಆಮೇಲೆ ಇನ್ಯಾರೋ ಒಂದು, ಮಂಗಳೂರಿಂದ ಎಂ ಎಸ್ ಗಿರಿಧರ್, ವಸಂತ್ ಕದ್ರಿ, ಹಿಂಗೆ ಬೇರೆ ಬೇರೆ ಇದರಿಂದ ಒಂದ್ ಇಬ್ಬರಿಬ್ರು
1: ಚೆನ್ನಾಗಿ ಸ್ಟೇಷನ್ ಎರಡೆರಡು ಹಾಡುಗಳು.
0: ಹೌದು,
1: ಇಲ್ಲಿಂದ ನೀವು ಹಾಡಿದ್ರಿ?
0: ಹೌದು, ಇಲ್ಲಿಂದ ನಮ್ದು ಗ್ರೂಪ್ ಇತ್ತು, ಅದು ಸೋಲೋಗಳು ಇರಲಿಲ್ಲ, ಗ್ರೂಪ್ ಇತ್ತು. ಬಟ್ ಚೆನ್ನಾಗಿ ಅದು ಬಂದಿತ್ತು, ಹೊಸ ಪ್ರಯೋಗ. ಅದು ಕಷ್ಟ, ಒಂದ್ರಲ್ಲಿ ಲೈವ್ ಹೋಗೋದೇ ಕಷ್ಟ. ಅಂತದ್ರಲ್ಲಿ ನಾಲ್ಕು ಅಟ್ ಎ ಟೈಮ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮಾಡೋದು, ಹೊಸ ಪ್ರಯೋಗ ಚೆನ್ನಾಗಿತ್ತು.
1: ಆಗಿನ ಲೈವ್ ಕಾರ್ಯಕ್ರಮಗಳ ವಿಶೇಷತೆ ಬೇರೆ, 10 ನಿಮಿಷ ಆದ ತಕ್ಷಣ ನೆಕ್ಸ್ಟ್ ನ್ಯೂಸ್ ಶುರು ಆಗುತ್ತೆ, ಅಷ್ಟರಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು, ಇಂಥ ಒಂದು ಪ್ರೀ ಕಂಡೀಷನ್ಸ್ ಎಲ್ಲ ಇರೋದು. ಮತ್ತೆ ಎಲ್ಲೂ ಲೈವ್ ಆಡುವಾಗ ತಪ್ಪಬಾರದು, ತಪ್ಪಿದ್ರೆ ರೀಟೇಕ್ ಇರಲ್ಲ. ಎಲ್ಲ ವಾದ್ಯಗಾರರ ಜೊತೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಶುರು ಮಾಡಬೇಕಾದಂತ.
0: ಬಟ್ ಆತರ ಒಂದು, ಆಮೇಲೆ ಇನ್ವೈಟೆಡ್ ಆಡಿಯನ್ಸ್ ಬೇರೆ ಬೇರೆ ಊರುಗಳಿಗೆ ಕರೀತಾ ಇದ್ರು. ಈಗ ಮೈಸೂರಲ್ಲಿರುವಾಗ ಮಂಗಳೂರಿಗೆಲ್ಲ ಹೋಗಿ ಬಂದಿದ್ದೀನಿ, ಮಂಗಳೂರಲ್ಲಿ ಕರೀತಾ ಇದ್ರು. ಅಲ್ಲಿ ಅಲ್ಲಿನ ಸಂಗೀತ ನಿರ್ದೇಶಕರು, ನಾ ಹೇಳಿದೆ ಎಂ ಎಸ್ ಗಿರಿಧರ್ ಅಂತ, ವಸಂತ್ ಕದ್ರಿ ಅಂತ ಇದ್ರು, ಆ ಥರದವರ ಕಂಪೋಸಿಷನ್ಸ್ ಅಲ್ಲಿ ಹಾಡಿದ್ದೀನಿ. ಆಮೇಲೆ ಮೈಸೂರಲ್ಲಿ ಇವರು ಜಿ ಪುಷ್ಪಲತಾ ಇದ್ರು, ಅವರು ಭದ್ರಾವತಿ ಆಕಾಶವಾಣಿಗೆ ಒಂದ್ಸಲ ಸ್ಪೆಷಲ್ ಪ್ರೋಗ್ರಾಮ್ಗೆ ಅಂತ ಹೇಳಿದ್ರು, ಆಗ ಅಲ್ಲಿ ಅವರ ಸಂಯೋಜನೆಗಳನ್ನು ಹಾಡಿದ್ದೀನಿ. ಹೀಗೆ ಓಡಾಡ್ತಾ ಇದ್ದೆ ಅವಾಗ, ತುಂಬಾ ಆಕಾಶವಾಣಿಯ ಕಾರ್ಯಕ್ರಮಗಳು ತುಂಬಾ ಪೀಕ್ ಅಲ್ಲಿದ್ದ ಟೈಮ್ ಅದು.
1: ಕರೆಕ್ಟ್,
0: ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯ್ತು, ಬಟ್ ಇನ್ನೂ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ.
1: ಒಳ್ಳೇದು ಸುರೇಖ ಅವರೇ, ಇದುವರೆಗೂ ನೀವು ಆಕಾಶವಾಣಿ ಜೊತೆ ಇದ್ದಂತ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಆಕಾಶವಾಣಿಗೆ ಈ ಜೂನ್ 8ಕ್ಕೆ 90 ತುಂಬತ್ತೆ. ಈ 90ರ ಪಯಣದಲ್ಲಿ ಸಾಕಷ್ಟು ಜನ ಕಲಾವಿದರ ಸಹಕಾರ, ಒಡನಾಟ ಎಲ್ಲ ಮೂಡ್ಬಂದಿದೆ. ಹಾಗಾಗಿನೇ ಇದು ಒಂದು ಸಂಸ್ಕೃತಿ ಕೇಂದ್ರವಾಗಿ ಉಳ್ಕೊಂಡಿರೋದು.
0: ಖಂಡಿತ.
1: ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು ತುಂಬಾ ಖುಷಿ ಆಯ್ತು. ಕೇಳಿದ್ರೆ ಇವತ್ತಿನ ಆಕಾಶ ಬುಟ್ಟಿಯಲ್ಲಿ ನಮ್ಮ ಜೊತೆಯಾಗಿದ್ದವರು ಖ್ಯಾತ ಹಿನ್ನೆಲೆ ಗಾಯಕಿ KS ಸುರೇಖ ಅವರು. ಭಾಗವಹಿಸಿದ ನಿಮಗೆ ಧನ್ಯವಾದ.
0: ಧನ್ಯವಾದಗಳು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ವಿಷಯವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟೊಡದು ನಿಗಳಬಹುದು. ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು, ವ್ಯಾಮೋಹ ಕೆಡೆಗೊಟ್ಟೊಡದು ನಿಗಳಬಹುದು. ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ ಆಮಿಷದ ತಂಟೆಯಿದು ಮಂಕುತಿಮ್ಮ.
1: ಸಾಮರಸ್ಯವನೆಂತು ಕಾಣ್ಬುದಿ ವಿಷಮದಲ್ಲಿ ಆಮಿಷದ ತಂಟೆಯಿದು ಮಂಕುತಿಮ್ಮ.

ಈ ಪದ್ಯದಲ್ಲಿ ಸಂಸಾರದ ಇನ್ನೊಂದು ಧರ್ಮವನ್ನು ಕುರಿತಂತೆ ಡಿ ಬಿ ಜಿ ಅವರು ವ್ಯಾಖ್ಯಾನ ಮಾಡ್ತಿರೋ ಹಾಗೆ ಕಾಣಿಸ್ತದೆ. ವ್ಯಾಮೋಹಕ್ಕೆ ಎಡೆಗೊಟ್ಟಡೆ ಅದು ನಿಗಳಬಹುದು ಅನ್ನೋ ಮಾತಿನಲ್ಲಿ ನಿಗಳ ಅನ್ನೋದಕ್ಕೆ ಅರ್ಥ ಸಂಕೋಲೆ ಅಂತ. ಸಂಕೋಲೆ ಅನ್ನೋದು ಯಾವಾಗ ಆಗ್ತದೆ ಅಂತಂದರೆ ಈ ಬದುಕಿನಲ್ಲಿ ವ್ಯಾಮೋಹಕ್ಕೆ ಎಡೆಗೊಟ್ಟಡೆ, ಎಡೆ ಅಂದರೆ ಸ್ಥಾನ ಕೊಟ್ಟಡೆ. ವ್ಯಾಮೋಹ ಅಂತಂದರೆ ಡಿ ವಿ ಜಿ ಅವರ ಪ್ರಕಾರ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತಹ ಮೋಹ ಅನ್ನೋ ಅರ್ಥ. ಯಾಕೆಂತಂದರೆ ಮೊದಲ ಸಾಲಿನಲ್ಲಿ ಪ್ರೇಮ ಅತಿಶಯವಿರದ ದಾಂಪತ್ಯ ವರ್ಧಿಸದು ಅನ್ನೋ ಮಾತೇನಿದೆ, ಅಲ್ಲಿ ಪ್ರೇಮ ಅಧಿಕವಾಗಿರದೇ ಇರುವಂತಹ ದಾಂಪತ್ಯ, ಗಂಡ ಹೆಂಡತಿಯ ಸಂಬಂಧ ಅದು ವರ್ಧಿಸದು. ಸೊ ಪ್ರೇಮ ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸಂಸಾರದ ಇನ್ನೊಂದು ಮುಖವನ್ನು ಕುರಿತಂತೆ ಡಿ ವಿ ಜಿ ಅವರು ಇಲ್ಲಿ ವ್ಯಾಖ್ಯಾನ ಮಾಡೋದನ್ನು ಗಮನಿಸಬಹುದು. ಪ್ರೇಮ ಮತ್ತು ವ್ಯಾಮೋಹ ಇವೆರಡನ್ನೂ ಒಂದಕ್ಕೊಂದು ವಿರುದ್ಧವಾದಂತಹ ಪದ ಮತ್ತು ಅರ್ಥವುಳ್ಳಂತಹ ತತ್ವಗಳು ಅನ್ನೋದನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರೇಮ ಅನ್ನೋದು ಕಾಮವನ್ನು ಮೀರಿದ ಒಂದು ಮೌಲ್ಯ, ಅದು ಬಹಳ ಮುಖ್ಯ ಅಂತ ಹೇಳೋದು ಡಿ ವಿ ಜಿ ಅವರ ಇಲ್ಲಿಯ ಮಾತು. ವ್ಯಾಮೋಹ ಅಂತಂದರೆ ದೇಹಕ್ಕೆ ಕಟ್ಟಿಕೊಂಡಂತಹ ಮೋಹ, ಅದು ಲೈಂಗಿಕ ತೃಷಿ ಅಂತ ಕೂಡ ಕರಿಬೋದು ಅದನ್ನ. ಅಂತಹ ಮೋಹಕ್ಕೆ ಸ್ಥಾನ ಮಾಡಿಕೊಟ್ರೆ ಅದು ಸಂಕೋಲೆ ಆಗ್ತದೆ, ಬಂಧಿಸ್ತದೆ ನಮ್ಮನ್ನು, ಹೆಚ್ಚು ಮನುಷ್ಯರನ್ನು ಅರ್ಥಕೊಳ್ಳೋದಕ್ಕೆ ಅದು ದಾರಿ ಮಾಡಿಕೊಡೋದಿಲ್ಲ. ಅದರಿಂದ ಸಾಮರಸ್ಯ ಎಂತು ಕಾಣ್ಬೋದು ಈ ವಿಷಮದಲ್ಲಿ. ವಿಷಮ ಅಂತಂದರೆ ಕೇವಲ ವ್ಯಾಮೋಹಕ್ಕೆ ಎಡೆ ಮಾಡಿಕೊಟ್ರೆ ಸಾಮರಸ್ಯ ಹೇಗುಂಟಾಗುತ್ತೆ? ಬೇಂದ್ರೆಯವರು ಒಂದು ಮಾತಿದೆ, ಸಮರಸವೇ ಜೀವನ ಅಂತ. ಸೊ ರಸವೂ ಇರಬಾರ್ದು, ಅತಿರಸವೂ ಇರಬಾರ್ದು, ವಿರಸವೂ ಇರಬಾರ್ದು, ಸಮರಸವಿರಬೇಕು ಅನ್ನೋ ಬೇಂದ್ರೆ ಮಾತನ್ನು ಹೆಚ್ಚು ಕಡಿಮೆ ಅದನ್ನು ಹೋಲುವಂಥ ಒಂದು ಭಾವ ಇಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಾಮರಸ್ಯವನ್ನೆಂತು ಕಾಣ್ಬೋದು ಈ ವಿಷಮದ, ವಿಷಮ ಅದು ವ್ಯಾಮೋಹಕ್ಕೆ ಒಳಗಾದರೆ ಅದು ವಿಷಮ ಸ್ಥಿತಿಗೆ ಉಂಟಾಗ್ತದೆ. ಹೀಗಾಗದಾಗ ವಿಷಮರಸ ಬದಲು ಸಾಮರಸ್ಯವನ್ನು ನಾವು ಗಳಿಸ್ಕೋಬೇಕಾದ್ರೆ ಪ್ರೇಮದ ಅತಿಶಯ ಬೇಕೇ ಬೇಕು ಅಂತ ಅನ್ನುವ ಮಾತು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾರ ಹಾಗೆ ಕಾಣಿಸ್ತದೆ. ವ್ಯಾಮೋಹವನ್ನು ಮೀರಿ, ಯಾಕೆಂತಂದ್ರೆ ಅದು ಆಮಿಷದ ತಂಟೆ ಅಂತ ಹೇಳ್ತಿದ್ದಾರೆ ಈ ಪದ್ಯದಲ್ಲಿ. ಅಂದರೆ ಆಮಿಷ ಅಂತಂದರೆ ಲೋಭ, ಶರೀರಕ್ಕೆ ಮೂಲವಾಗಿರುವಂತಹ ಒಂದು ವ್ಯಾಮೋಹ ಅದು. ಅದನ್ನು ಆ ತಂಟೆಯನ್ನು ಆ ಗಲಾಟೆಯನ್ನು ಮೀರಿ ಪ್ರೇಮವನ್ನು ವರ್ಧಿಸುವುದು ಬಹಳ ಮುಖ್ಯ ದಾಂಪತ್ಯದಲ್ಲಿ ಅನ್ನುವ ಭಾವ ಇಲ್ಲಿ ಡಿ ವಿ ಜಿ ಅವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಒಲು ಮಾತೆ ಸತ್ಯಭಾಮೆ ಒಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಕೈ ಕೈಯವಲು ಮಾತೆ ಸತ್ಯಭಾಮೆ ಒಲು ಸತಿ ಸಾಕಿ ಸಂತಸವೆರೆಯ ಸಂಸಾರ ಲೀಲೆ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ. ಬೇಕು ಮತ್ಸರ ಮಮತೆ ಮೋಹಂಗಳಾವೇಶ ಲೋಕ ನಾಟಕಕ್ಕಾಗಿ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮತ್ತೆ ನಮಗೆ ಗೊತ್ತಿರುವಂತಹ ಜನಪ್ರಿಯ ಪುರಾಣಗಳ ಕಥೆಯನ್ನ ರೂಪಕದ ಭಾಷೆಯಲ್ಲಿ ತಂದು ಡಿ ವಿ ಜಿ ಅವರು ಸಂಸಾರದ ಸ್ವರೂಪವನ್ನು ಕುರಿತಂತೆ ಕೆಲವು ವಿಚಾರಗಳನ್ನ ಮಂಡಿಸೋದನ್ನ ನಾವು ಗುರುತಿಸ್ಬೋದು. ಕೈಕೇಯಿ ಹಾಗೆ ತಾಯಿ, ಸತ್ಯಭಾಮಿಯ ಹಾಗೆ ಸತಿ ಅಂತ ಹೇಳೋ ಮಾತಿನಲ್ಲಿ ಈ ಮಾತೆಯ ಪ್ರೇಮ ಮತ್ತು ಸತ್ಯಭಾಮೆ ಎನ್ನುವಳ ಹೆಂಡತಿಯ ಪ್ರೇಮ ಇವುಗಳು ಹೇಗಿವೆ ಅಂತಂದರೆ ಅವು ಸಂಸಾರ ಲೀಲೆಯನ್ನು ಆಟವಾಡಿಸ್ತಿರೋ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿರೋ ಮಾತು. ಇಲ್ಲಿ ಮಮತೆ ಇದೆ, ಆದರೆ ಆ ಮಮತೆ ಕೇವಲ ವೈಯಕ್ತಿಕವಾದ ಮಮತೆಯಾಗಿ ರೂಪುಗೊಳ್ತಾ ಇದೆ ಕೈಕೇಯಿ. ಇದು ಸತ್ಯಭಾಮೆ ಅವಳು ಹೆಂಡತಿ ಆದರೂ ಕೂಡ ಮತ್ಸರ ಇದೆ ಅವಳಿಗೆ. ಹೀಗಾಗಿ ಈ ಈ ಮತ್ಸರ ಮತ್ತು ಮಮತೆ ಮೋಹಗಳು ಏನಿವೆ ಇವುಗಳು ಇರಬೇಕು ಸಂಸಾರದಲ್ಲಿ. ಹೇಗಿರಬೇಕು ಅಂತಂದರೆ ಅವು ಒಂದು ರೀತಿ ಲೋಕನಾಟಕವಾಗಿ ನಮಗೆ ಗೋಚರವಾಗ್ತಾ ಇವೆ. ಅಂದರೆ ಇದರ ಮೂಲಕ ಯಾವುದು ಮೌಲ್ಯಯುತವಾದದ್ದು, ಯಾವುದು ಅಲ್ಲ, ಯಾವುದು ನಿಜವಾದ ಪ್ರೇಮ, ಯಾವುದು ಮೋಹ, ಯಾವುದು ಮತ್ಸರ ಅನ್ನೋದು ತಿಳಿತದೆ. ಆದ್ದರಿಂದ ಇಂಥದೊಂದು ಮಾತೆಯ ಹೆಂಡತಿಯ ಲೀಲೆ ಅನ್ನೋದು ಒಂದು ನಾಟಕವಾಗಿ ರೂಪುಗೊಂಡರೆ ಮನುಷ್ಯ ತನ್ನನ್ನು ತಾನು ಯಾವುದು ನಿಜ ಯಾವುದು ಸತ್ಯ ಅಂತ ಕಂಡುಕೊಳ್ಳೋಕೆ ದಾರಿ ಆಗುತ್ತೆ ಅನ್ನೋ ಮಾತನ್ನು ಬಹುಶಃ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:02 ಸೆಕೆಂಡುಗಳು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾಗ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಸಮಯ ಸರಿಯಾಗಿ 9:05:08. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, DRM ತರಂಗಾಂತರ 603 kHz ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ.

ಈಗ ಗೀತಾ ಪಲ್ಲವ ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಮೊದಲಿಗೆ ಕೇಳಿ ಮಂಗ್ಲಿಯವರ ಕಂಠಸಿರಿಯಲ್ಲಿ ವೇದ ಚಿತ್ರದಿಂದ ಆಯ್ದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ರಾಗ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿದೆಯೇ.

0: ಪುಷ್ಪ ಭಾಗ ಎರಡು ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳೋಣ. ಸಾಹಿತ್ಯ ವರದರಾಜು ಚಿಕ್ಕಬಳ್ಳಾಪುರ ಹಾಗೂ ಸೀಜು ತರವೂರ್ ಅವರದಾಗಿದೆ. ರಾಗ ಸಂಯೋಜನೆ ದೇವಿಶ್ರೀ ಪ್ರಸಾದ್ ಅವರದು.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

0: ಸಲುಕ್ತಾ ಗೋದೇ ಇಲ್ಲ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಳಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಅವನೇ ಶ್ರೀಮನ್ನಾರಾಯಣ ಚಿತ್ರದ ಗೀತೆಯನ್ನು ಆಲಿಸಿ. ಹಾಡಿದ್ದಾರೆ ಅನುರಾಗ್ ಕುಲಕರ್ಣಿ, ಅನನ್ಯ ಭಟ್ ಹಾಗೂ ಸಂಗಡಿಗರು. ಸಾಹಿತ್ಯ ನಾಗಾರ್ಜುನ್ ಶರ್ಮಾ. ರಾಗ ಸಂಯೋಜನೆ ಚರಣ್ ರಾಜ್ ಅವರದಾಗಿದೆ.

ರಾಮ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಸೂರಿ ಸುರೇಶ್. ಸಾಹಿತ್ಯ ಯೋಗರಾಜ ಭಟ್, ರಾಗ ಸಂಯೋಜನೆ ವಿ ಹರಿಕೃಷ್ಣ ಅವರದಾಗಿದೆ.

ವಿಜಯ್ ಪ್ರಕಾಶ್ ಅವರ ಕಂಠಸಿರಿಯಲಿ ಅಧ್ಯಕ್ಷ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಯೋಗರಾಜ ಭಟ್, ರಾಗ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿದೆ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೇ.
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಸಮಯ ಸರಿಯಾಗಿ 9:30:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ವಾಗತ. ನಾನು ನಿಮ್ಮೊಂದಿಗಿದ್ದೇನೆ ಲಕ್ಷ್ಮೀ ಬಿ ಆರ್. ಒಂದಿಷ್ಟು ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಅಂದರೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮ. ಪ್ರತಿ ವರ್ಷ ಜೂನ್ 3 ಸೈಕಲ್ ಬಳಕೆಯ ಮಹತ್ವ, ಪರಿಸರ ಸ್ನೇಹಿ ಸಾರಿಗೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು 2018 ಈ ದಿನವನ್ನು ಅಧಿಕೃತವಾಗಿ ವಿಶ್ವ ಸೈಕಲ್ ದಿನವನ್ನಾಗಿ ಘೋಷಿಸಿತು. ವಿಶ್ವ ಸೈಕಲ್ ದಿನವು ಎಲ್ಲ ವಯೋಮಾನದವರು, ಎಲ್ಲ ವರ್ಗದವರು ಆನಂದಿಸಲು ವಿಶೇಷ ದಿನ ಆಗಿದೆ. ಮಾನವನ ಪ್ರಗತಿ ಮತ್ತು ಉನ್ನತಿಯ ಸಂಕೇತವಾಗಿ ಬೈಸಿಕಲ್ ಸಹಿಷ್ಣುತೆ, ಪರಸ್ಪರ ತಿಳುವಳಿಕೆ, ಸುಸ್ಥಿರ ಸಾರಿಗೆ ಸಂಕೇತವಾಗಿ ಮತ್ತು ಸುಸ್ಥಿರ ಬಳಕೆ ಉತ್ಪಾದನೆಯನ್ನು ಉತ್ತೇಜಿಸಲು ಧನಾತ್ಮಕ ಸಂದೇಶವನ್ನು ರವಾನಿಸುವಲ್ಲಿ ಈ ದಿನ ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ವಿಶ್ವ ಸೈಕಲ್ ದಿನದ ಶುಭಾಶಯಗಳು. ಹಾಗೆ ಈ ಒಂದು ಗೀತೆಯನ್ನು ಕೇಳಿ ಬರೋಣ.

ಚೂರಿ ಚಿಕ್ಕಣ ಚಿತ್ರದಿಂದ ಆಯ್ದ ಗೀತೆಯನ್ನು ಎಸ್ ಜಾನಕಿ ಹಾಗೂ ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಜೀವೋದಯ ಶಂಕರ್ ರಾಗ ಸಂಯೋಜನೆ ಸತ್ಯಂ ಅವರದಾಗಿತ್ತು.

ಲೈಫ್ 360 ಚಿತ್ರದ ಗೀತೆಯನ್ನು ಪ್ರಜ್ವಲ್ ಪೈಯವರ ಧ್ವನಿಯಲ್ಲಿ ಕೇಳಿದಿರಿ. ಇಂದು ಜೂನ್ 3 ವಿಶ್ವ ಸೈಕಲ್ ದಿನ. ಇಂದಿನ ಪ್ರಮುಖ ಅಂಶಗಳೆಂದರೆ ಆರೋಗ್ಯ ಮತ್ತು ಫಿಟ್ನೆಸ್, ಪರಿಸರ ಕಾಳಜಿ, ಆರ್ಥಿಕತೆ. ಸೈಕ್ಲಿಂಗ್ ಮಾಡೋದ್ರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತೆ, ತೂಕ ನಿಯಂತ್ರಣದಲ್ಲಿರುತ್ತೆ ಮತ್ತು ಒತ್ತಡ ಕಡಿಮೆಯಾಗುತ್ತೆ. ಮಾಲಿನ್ಯ ಮುಕ್ತ ಮತ್ತು ಶಬ್ದರಹಿತ ಸಾರಿಗೆಯಾಗಿರುವ ಸೈಕಲ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಇದು ಅತ್ಯಂತ ಕೈಗೆಟಕುವ ಬೆಲೆಯ ಸಾರಿಗೆ ಸಾಧನವಾಗಿದ್ದು ಸಮಾಜದ ಎಲ್ಲ ವರ್ಗದ ಜನರಿಗೂ ಸುಲಭವಾಗಿ ಲಭ್ಯವಿದೆ.

ಬಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬೆಟ್ಟದ ಹುಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ದಿನ ಮಹತ್ವವೆಂದರೆ ಸ್ವಚ್ಛ ಸಾರಿಗೆ ಆಯ್ಕೆಗಾಗಿ ಸೈಕಲ್ ಅನ್ನು ಉತ್ತೇಜಿಸುವುದು, ಇಂಧನ ಆಧಾರಿತ ವಾಹನಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡೋದು, ಸುರಕ್ಷಿತ ಸೈಕ್ಲಿಂಗ್ ಮೂಲಸೌಕರ್ಯ ರಚಿಸುವುದು, ಸುಸ್ಥಿರ ನಗರ ಅಭಿವೃದ್ಧಿಯನ್ನು ಬೆಂಬಲಿಸುವುದು, ಮಾಲಿನ್ಯ ಸಂಚಾರ ದಟ್ಟಣೆ, ಹವಾಮಾನ ಬದಲಾವಣೆ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಎದುರಿಸುತ್ತಿರುವ ಈ ಜಗತ್ತಿನಲ್ಲಿ ಸೈಕ್ಲಿಂಗ್ನ ಪರಿಸರ ಮೌಲ್ಯವನ್ನು ಈ ದಿನವೂ ಎತ್ತಿ ತೋರಿಸುತ್ತೆ. ಇದು ಜನರಿಗೆ ಯಾವುದೇ ಖರ್ಚಿಲ್ಲದೆ ಪರಿಸರ ಮಾಲಿನ್ಯವನ್ನು ಮಾಡದೆ ಶಾಲೆಗಳು, ಕೆಲಸದ ಸ್ಥಳಗಳು, ಮಾರುಕಟ್ಟೆಗಳು ಮತ್ತು ಆರೋಗ್ಯ ಸೇವೆಗಳನ್ನ ತಲುಪೋದಿಕ್ಕೆ ಸಹಾಯ ಮಾಡುತ್ತೆ. ಸೈಕ್ಲಿಂಗ್ನಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಈ ದಿನವೂ ಸರ್ಕಾರಕ್ಕೆ ಮತ್ತು ಸಮುದಾಯಗಳಿಗೆ ಸೈಕಲ್ ಸ್ನೇಹಿ ರಸ್ತೆಗಳು, ರಸ್ತೆಯಲ್ಲಿ ಮೀಸಲಾದ ಸೈಕ್ಲಿಂಗ್ ಲೇನ್ಗಳು ಮತ್ತು ಸುರಕ್ಷಿತ ಸಾರಿಗೆ ವ್ಯವಸ್ಥೆಗಳನ್ನ ರಚಿಸೋದಿಕ್ಕೆ ನೆನಪಿಸುತ್ತೆ.

ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದ್ದ ಅಶ್ವಥ್ ವೈದ್ಯವರ ರಾಗ ಸಂಯೋಜನೆ ಮಾಡಿದ್ದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಅನುಪಮ ಚಿತ್ರದ ಗೀತೆಯನ್ನು ಕೇಳಿದಿರಿ.

ಕೆಲವು ದೇಶಗಳಲ್ಲಿ ಸೈಕ್ಲಿಂಗ್ ದೈನಂದಿನ ಸಾರಿಗೆ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ವಿಶ್ವದಲ್ಲಿ ಸೈಕಲನ್ನು ಅತ್ಯಂತ ಹೆಚ್ಚು ಬಳಸುವ ಮತ್ತು ಸೈಕಲ್ ಸ್ನೇಹಿ ಪ್ರಮುಖ ರಾಷ್ಟ್ರಗಳೆಂದರೆ ನೆದರ್ಲ್ಯಾಂಡ್, ಜಪಾನ್, ಜರ್ಮನಿ ಹಾಗೂ ಡೆನ್ಮಾರ್ಕ್. ತಂತ್ರಜ್ಞಾನ ಎಷ್ಟೇ ಮುಂದುವರೆದು ಸಾರಿಗೆ ಸಂಪರ್ಕದಲ್ಲಿ ಅನೇಕ ರೀತಿಯ ವೇಗದ ವಾಹನಗಳಿದ್ದರೂ ಈ ಕೆಲವು ಮುಂದುವರೆದ ರಾಷ್ಟ್ರಗಳಲ್ಲಿ ಜನರು ತಮ್ಮ ದೈನಂದಿನ ಪ್ರಯಾಣದಲ್ಲಿ ವರ್ಗಗಳ ಯಾವುದೇ ಭೇದ ಇಲ್ಲದೆ ಎಲ್ಲ ವಯೋಮಾನದವರು ಲಿಂಗಭೇದವಿಲ್ಲದೆ ಸೈಕಲ್ ಸವಾರಿಯನ್ನು ತಮ್ಮ ದಿನಚರಿಯಲ್ಲಿ ಅವಿಭಾಜ್ಯ ಅಂಗವಾಗಿ ಉಪಯೋಗಿಸುತ್ತಿದ್ದಾರೆ. ಇಲ್ಲಿ ಸೈಕ್ಲಿಂಗ್ಗಾಗಿ ಪ್ರತ್ಯೇಕ ಲೇನ್ಗಳು, ಸಂಚಾರ ದೀಪಗಳು, ಮೂಲ ಸೌಕರ್ಯಗಳನ್ನ ಕಲ್ಪಿಸಲಾಗಿದೆ.

ಸುರೇಶ್ ಪೀಟರ್ ಹಾಗೂ ಬಿ ಜಯಶ್ರೀ ಅವರ ಧ್ವನಿಯಲ್ಲಿ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಗೀತೆಗೆ ಸಾಹಿತ್ಯ ಬರೆದು ಮನೋಮೂರ್ತಿಯವರ ಸಂಗೀತವಿತ್ತು.

0: ಸಂಜಿತ್ ಹೆಗ್ಡೆ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಧ್ವನಿಯಲ್ಲಿ ರತ್ನನ್ ಪ್ರಪಂಚ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಮಯ ಸರಿಯಾಗಿ 10:38 ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನಂತರ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ 9:05-9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಮಾಡುತ್ತಾವೋ.
1: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಜೂನ್ 3 ವಿಶ್ವ ಸೈಕಲ್ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಕೆಲವು ಮುಂದುವರೆದ ರಾಷ್ಟ್ರಗಳಲ್ಲಿ ಸೈಕಲ್ ಸವಾರಿ ಮಾಡುವಾಗ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಯಾವಾಗಲೂ ಸೈಕ್ಲಿಂಗ್ ಮಾಡುವಾಗ ಹೆಲ್ಮೆಟ್ ಧರಿಸುವುದು, ಸಂಚಾರ ನಿಯಮಗಳನ್ನ ಪಾಲಿಸುವುದು, ಕಡಿಮೆ ಬೆಳಕಿನಲ್ಲಿ ಸೈಕ್ಲಿಂಗ್ ಮಾಡುವಾಗ ಪ್ರತಿಫಲಕಗಳು ಅಥವಾ ದೀಪಗಳನ್ನ ಬಳಸೋದು, ಸೈಕಲ್ನಲ್ಲಿ ಹೋಗುವಾಗ ಮೊಬೈಲ್ ಫೋನ್ ಬಳಸದೇ ಇರೋದು, ದೊಡ್ಡ ವಾಹನಗಳಿಂದ ಸುರಕ್ಷಿತ ಅಂತರ ಕಾಯ್ದುಕೊಳ್ಳೋದು, ರಸ್ತೆ ತಿರುವುಗಳಲ್ಲಿ ತಿರುಗುವಾಗ ಕೈ ಸಂಕೇತಗಳನ್ನ ಬಳಸೋದು, ಸೈಕಲ್ ಸವಾರಿ ಮಾಡುವ ಮೊದಲು ಬ್ರೇಕ್ಗಳು ಮತ್ತು ಟೈರ್ಗಳನ್ನು ಪರಿಶೀಲಿಸುವುದು.

ಜೋಗಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದಿರಿ. ಹಾಡಿದ್ದವರು ಹರಿಹರನ್, ಸುನಿಧಿ ಚೌಹಾನ್ ಹಾಗೂ ಬಿ ಜಯಶ್ರೀ.

0: ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಟೋ ಶಂಕರ್ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈ ದಿನ ಸೈಕಲ್ ದಿನದ ಸಂದರ್ಭದಲ್ಲಿ ನಾವು ಕೆಲವು ದೃಢ ಸಂಕಲ್ಪಗಳನ್ನ ಮಾಡಿ ಅನುಷ್ಠಾನಕ್ಕೆ ತರುವಲ್ಲಿ ಸತತ ಪ್ರಯತ್ನವನ್ನು ಎಲ್ಲರೂ ಒಗ್ಗೂಡಿ ಮಾಡಬೇಕಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಕಾರನ್ನು ಬದಲಾಯಿಸಿ ಸೈಕಲ್ ಸವಾರಿ ಮಾಡಬಹುದು. ನಾವು ಸೈಕ್ಲಿಂಗ್ ಮಾಡೋದ್ರಿಂದ ಭೂಮಿ ರಕ್ಷಿಸಲ್ಪಡುತ್ತೆ. ಸೈಕಲ್ ಪಥಗಳನ್ನ ರಚಿಸಲು ಸರ್ಕಾರಕ್ಕೆ ಸಾರ್ವಜನಿಕರಿಂದ ಮನವಿ ಮಾಡಿ ಸೈಕಲ್ ಪಥಗಳನ್ನು ಹೊಂದಿರುವ ಹಸಿರು ನಗರಗಳನ್ನು ನಿರ್ಮಾಣ ಮಾಡಬೇಕಿದೆ. ಉತ್ತಮ ನಾಳೆಗಾಗಿ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಎಂದು ಆರೋಗ್ಯಕರ ಪರಿಸರದ ಹೊಣೆಯನ್ನು ಹೊತ್ತುಕೊಳ್ಳಬೇಕಾಗಿದೆ. ಸೈಕ್ಲಿಂಗ್ ಎನ್ನುವುದು ಬರೀ ಫಿಟ್ನೆಸ್ ಸಾಧನವಲ್ಲ, ದೈನಂದಿನ ಅವಶ್ಯಕತೆಯಾಗಿದೆ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಿ ಸ್ವಚ್ಛ ನಗರಗಳನ್ನು ಸೃಷ್ಟಿಸಿ ಸೈಕಲ್ ಬಳಕೆಯು ಮುಂದಿನ ಪೀಳಿಗೆಗೆ ಆರೋಗ್ಯಕರ ವಾತಾವರಣವನ್ನು ಕೊಡುಗೆ ನೀಡುವಲ್ಲಿ ಸಹಕಾರಿಯಾಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮುನಿಯನ ಮಾದರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಟಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದಾಗಿತ್ತು.

ನಮ್ಮ ನಿತ್ಯ ದಿನಚರಿಯಲ್ಲಿ ಸೈಕಲ್ ಬಳಸುವುದರಿಂದ ಹೃದಯದ ಆರೋಗ್ಯ ವೃದ್ಧಿಯಾಗುತ್ತೆ, ಸ್ನಾಯುಗಳು ಬಲಗೊಳ್ಳುತ್ತೆ, ತೂಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ, ಒತ್ತಡ ಕಡಿಮೆ ಮಾಡುತ್ತೆ, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತೆ, ತ್ರಾಣ ಮತ್ತು ಸಹಿಷ್ಣುತೆ ಹೆಚ್ಚಿಸಿ ಮನುಷ್ಯನ ದೇಹ ಮನಸ್ಸು ಹಾಗೂ ಇಡೀ ಪರಿಸರವನ್ನು ಶಾಂತಿಯಿಂದ ಸಮೃದ್ಧಗೊಳಿಸುತ್ತೆ. ಮತ್ತೊಮ್ಮೆ ಆತ್ಮೀಯ ಕೇಳುಗರಿಗೆಲ್ಲ ವಿಶ್ವ ಸೈಕಲ್ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮ ಈ ಗೀತೆಯೊಂದಿಗೆ ಮುಕ್ತಾಯ ಆಗ್ತಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:30:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: पॉडकास्ट और वायरल रील्स के शोर में सोचो असली ओजी कौन है. बॉस, रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.
4: ಅಪ್ನಾಪನ್ ಚಿತ್ರದ ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ.

ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ ಅವರ ಧ್ವನಿಯಲ್ಲಿ ಶೋಲೆ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಆನಂದ್ ಭಕ್ಷಿ ಹಾಗೂ ರಾಗ ಸಂಯೋಜನೆ ಆರ್ ಡಿ ಬರ್ಮನ್ ಅವರದಾಗಿದೆ.

ಲತಾ ಮಂಗೇಶ್ಕರ್ ಹಾಗೂ ಭೂಪೇಂದರ್ ಅವರ ಯುಗಳ ಗಾಯನದಲ್ಲಿ ಪರಿಚಯ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಗುಲ್ಜರ್, ರಾಗ ಸಂಯೋಜನೆ ಆರ್ ಡಿ ಬರ್ಮನ್ ಅವರದಾಗಿದೆ.

ಝುಮ್ರು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ. ಸಾಹಿತ್ಯ ಮಜ್ರೂರ್ ಹಾಗೂ ರಾಗ ಸಂಯೋಜನೆ ಕಿಶೋರ್ ಕುಮಾರದಾಗಿದೆ.

0: ಧೇಂಗಡೆ ಪಾಕ.
1: ಜನಕ್ಕೆ ಸಿಕ್ಕಬರಾಹಟ್ ಕುಯ್ ಜಾತಿ ಹೇ ತುಜೆ, ಹರ ರೇ ರೇ ಹಸಿ ಆತಿ ಹೇ ಮುಜೆ. ಜನಕ್ಕೆ ಸಿಕ್ಕಬರಾಹಟ್ ಕುಯ್ ಜಾತಿ ಹೇ ತುಜೆ, ಹರ ರೇ ರೇ ಹಸಿ ಆತಿ ಹೇ ಮುಜೆ.
0: ಮೇರೆ ಉಲ್ಫತ್ ಓ ಸನಮ್ ಬಡಿ ಮುಷ್ಕಿಲ್ ಮೇ ಫಸಿ, ಮೈ ಕಹೂ

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಝುಮ್ರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

ಮನೆಯಳಿಯ ಚಿತ್ರದ ಗೀತೆಯನ್ನು ಜಯದೇವ್ ಟಿಆರ್ ಅವರ ಧ್ವನಿಯಲ್ಲಿ ಕೇಳಿ ಸಾಹಿತ್ಯ ಕರೀಂ ಖಾನ್ ಎಸ್ಕೆ, ರಾಗ ಸಂಯೋಜನೆ ಚಲಪತಿರಾವ್ ಟಿ.

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ವಾಲ್ಮೀಕಿ ಚಿತ್ರದ ಗೀತೆಯನ್ನು ಕೇಳಿ ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ ರಾಗ ಸಂಯೋಜನೆ ಘಂಟಸಾಲ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಗೌರಿ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿ, ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದಾಗಿದೆ.

ಇವಳು ಯಾರು ಬಲ್ಲೆಗೇನು, ಇವಳ ಹೆಸರ ಹೇಳಲೇನು, ಇವಳು

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಯುಗಳ ಗಾಯನದಲ್ಲಿ ಜ್ವಾಲಾಮುಖಿ ಚಿತ್ರದ ಗೀತೆ ಮೂಡಿ ಬರಲಿದೆ. ಸಾಹಿತ್ಯ ಜಿ ಸದಾಶಿವಯ್ಯ, ರಾಗ ಸಂಯೋಜನೆ ಎಂ ರಂಗರಾವ್.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಶಂಕರ್ಗುರು ಚಿತ್ರದ ಗೀತೆಯನ್ನು ಕೇಳಿ ಸಾಹಿತ್ಯ ಚಿ ಉದಯಶಂಕರ್, ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೆಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸ್ ಅನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರು ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ್ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಈ ತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ದತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮ ಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ

0: ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ.
3: ಈ ಆಧುನಿಕ ಯುಗದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳಿಂದ ಇಡೀ ಮಾನವ ಸಮಾಜ ನರಳುತ್ತಿದೆ ಎಂಬುದು ಅಕ್ಷರಶಃ ಸತ್ಯ. ದಿನ ಬೆಳಗಾದರೆ ಸಾಂಸಾರಿಕವಾಗಿಯಾಗಲಿ, ಸಾಮಾಜಿಕವಾಗಿಯಾಗಲಿ, ಆರ್ಥಿಕವಾಗಿಯಾಗಲಿ ಅಥವಾ ರಾಜಕೀಯವಾಗಿಯಾಗಲಿ ಮನುಷ್ಯನಿಗೆ ಮಾನಸಿಕ ಒತ್ತಡ ಕಟ್ಟಿಟ್ಟ ಬುತ್ತಿ. ಈ ಒತ್ತಡದ ಪರಿಣಾಮವಾಗಿ ಅವನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಉಳಿದಿರುವುದಿಲ್ಲ. ಈ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲು ಇರುವ ಒಂದೇ ಒಂದು ದಾರಿ ಹಾಸ್ಯ. ಸಮಾಜದ ಒತ್ತಡವೆಂಬ ರೋಗಕ್ಕೆ ರಾಮಬಾಣ ಈ ಹಾಸ್ಯ. ಇದಕ್ಕಾಗಿ ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮಾರಾಯರೆ, ಮನಸ್ಸು ಮಾಡಬೇಕು ಅಷ್ಟೇ. ಹಾಸ್ಯ ಎಲ್ಲಿದೆ ಎಂದು ನಾವು ಅರಸಬೇಕಾಗಿಲ್ಲ. ಅದು ಅಡುಗೆ ಮನೆಯಿಂದ ಅಂಟಾರ್ಟಿಕಾ ಅಂಡದವರೆಗೆ ಹರಡಿದೆ. ಆದರೆ ಅದನ್ನು ಕಾಣುವ ಕಣ್ಣು, ಅನುಭವಿಸುವ ಮನಸ್ಸು ಇರಬೇಕು ಅಷ್ಟೇ. ಹಾ, ಹಾಸ್ಯ ಏಕೆ ಬೇಕು ಅಂತ ನೀವು ಕೇಳಬಹುದು. ಹಾಸ್ಯ ಜೀವನಕ್ಕೆ ಅಗತ್ಯ ಇಲ್ಲದಿರಬಹುದು, ಆದರೆ ಜೀವಕ್ಕೆ ಖುಷಿ ಕೊಡಲು, ನೀರಸ ಬದುಕಿನಲ್ಲಿ ರಸ ಉಕ್ಕಿಸಲು ಹಾಸ್ಯ ಬೇಕೇ ಬೇಕು. ಈ ಹಾಸ್ಯ ಎಂಬುದನ್ನು ಪುಸ್ತಕಗಳಲ್ಲಿ ಓದಿಯೇ ಖುಷಿ ಪಡುವವರು ಕೆಲವರಾದರೆ, ಇತ್ತೀಚೆಗೆ ಆರಂಭವಾಗಿರುವ ಹಾಸ್ಯ ಸಂಘಗಳಲ್ಲಿ ಭಾಗಿಯಾಗಿ ಖುಷಿ ಪಡುವವರು ಹಲವರಿದ್ದಾರೆ. ಅದೇ ರೀತಿ ನಮ್ಮ ದಿನ ನಿತ್ಯದ ಬದುಕಿನ ಜಂಜಾಟದ ನಡುವೆಯೂ ಆಗಾಗ ಮೂಡಿಬರುವ, ಎದುರಾಗುವ ಕೆಲವು ಪ್ರಸಂಗಗಳು ನಮಗೆ ರಸ ಸಂಜೀವಿನಿಗಳಾಗುತ್ತವೆ ಎಂಬುದು ಸತ್ಯ. ಹೌದು, ನಮ್ಮ ಜೀವನದಲ್ಲಿ ಬರುವ ಹಬ್ಬ ಹರಿದಿನಗಳೂ ಕೂಡ ಹಾಸ್ಯದ ಹೊನಲು ಹರಿಸುತ್ತವೆ ಎಂಬುದಕ್ಕೆ ನಮ್ಮ ಅಕ್ಕ ಭಾವನ ಹೊಸ ದೀಪಾವಳಿಯೇ ಸಾಕ್ಷಿ. ಇದೆಂತದು ಮಾರೇರೆ ಅಂತ ಹುಬ್ಬೇರಿಸಬೇಡಿ, ಹೇಳ್ತೀನಿ ಕೇಳಿ. ಮಲೆನಾಡಿನ ಹಚ್ಚ ಹಸಿರು ಹೊತ್ತು ಕಂಗೊಳಿಸುತ್ತಿರುವ ಕಳಸದ ಪುಟ್ಟಹಳ್ಳಿ ನನ್ನ ಊರು. ಆ ನಮ್ಮ ಹಳ್ಳಿ ಜನ ಮುಗ್ಧತೆಯ ಪ್ರತಿರೂಪವಾಗಿದ್ದರು. ಆ ಹಳ್ಳಿಯ ಯಜಮಾನ ನನ್ನ ಅಪ್ಪ ಪುಟ್ಟಣ್ಣ. ನಮ್ಮದು ಕೂಡು ಕುಟುಂಬ. ಮಕ್ಕ ಮೊದಲ ಹೆಣ್ಣುಮಗಳು. ನಮ್ಮಪ್ಪನದೇ ಪ್ರತಿರೂಪ ಅವಳಿಗೆ. ಅಪ್ಪನಿಗೆ ಅವಳೆಂದರೆ ತುಂಬಾ ಪ್ರೀತಿ. ಹಾಗೆ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಿದರು. ಅರೆ, ಇದೇನ್ರಿ, 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಅಲ್ವಾ ಅಂತ ತಲೆಗೊಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಮಾರಾಯರೆ. ಯಾಕೆ ಅಂದ್ರೆ ಅದು ನಮ್ಮ ನಿಮ್ಮಂತಹ ಸ್ವಾತಂತ್ರ್ಯ ನಂತರದ ಪೀಳಿಗೆ ಅಲ್ಲ ನಮ್ಮಪ್ಪ. ಅಲ್ಲದೆ ನಮ್ಮೂರಿನ ಸಾಮಾಜಿಕ ಕಟ್ಟುಪಾಡುಗಳೇ ಆಗಿದ್ದವು. 16 ತುಂಬಿದರೂ ಮದುವೆ ಇಲ್ಲ ಎಂದಾದರೆ ಅದೊಂದು ಹೆತ್ತವರಿಗೆ ಶಿಕ್ಷೆ, ಅದೊಂದು ದೊಡ್ಡ ಅಪರಾಧ. ಅದಕ್ಕೆ ಅಲ್ವೇನ್ರಿ ಕವಿ ಮಹಾನುಭಾವ, ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ, 16 ತುಂಬಿದರೂ ಮದುವೆ ಇಲ್ಲ ಎಂದು ಹಾಡಿದ್ದು. ಅಯ್ಯೋ, ನಿಮ್ ಹಾಸ್ಯ ಭಾಷಣಕ್ಕಿಂತ ಪೀಠಿಗೆಯೇ ಜಾಸ್ತಿ ಆಯ್ತಲ್ಲ ಮಾರೇರೆ. ಅದೇನೋ ಹೇಳ್ತಾರಲ್ಲ, ಮೂಗಿಗಿಂತ ಮೂಗುತಿ ಬಾರ ಅಂತ, ಆ ತರ ಆಯ್ತು ನಿಮ್ಮ ಕತೆ. ಪೀಠಿಗೆ ಸಾಕು, ಭಾಷಣ ಶುರು ಮಾಡಿ ಅಂತೀರಾ? ಆಯ್ತು ಕೇಳಿ, ಹೇಳ್ತೀನಿ. ಆ ದಿನ ನಮ್ಮಪ್ಪ ನಮ್ಮಮ್ಮನ್ನ ಕರೆದು, ಲೇ, ನಾನು ನಮ್ ಬೀಗರ ಮನೆಗೆ ಹೋಗಿ ಮಗಳು ಅಳಿಯನ್ನ ಹೊಸ ದೀಪಾವಳಿಗೆ ಬನ್ನಿ ಅಂತ ಕರೆದು ಬರ್ತೀನಿ. ಹಾಗೆ ಬರೀ ಕೈಲಿ ಹೋಗಬಾರದಲ್ವಾ, ಏನಾದರೂ ತಿಂಡಿ ಮಾಡಿ ಕೊಡು, ತಗೊಂಡು ಹೋಗ್ತೀನಿ ಅಂತ ಹೇಳಿ ಗರಿ ಗರಿ ಪಂಜೆ ಉಟ್ಟು ಕೋಟು ತೊಟ್ಟು ತಲೆಗೆ ಗಾಂಧಿ ಟೊಪ್ಪಿ ಇಟ್ಟು ಚರ್ಮದ ಚಪ್ಪಲಿ ಮೆಟ್ಟಿ ಚರಕ್ ಚರಕ್ ಅಂತ ಹೆಜ್ಜೆ ಸದ್ದು ಮಾಡ್ತಾ ಕಳ

ಕೆಲಸಪೇಟೆಗೆ ಹೊರಟು ಬಿಟ್ರು. ಹೊಸ ದೀಪಾವಳಿಗೆ ಬರುವ ಅಳಿಯ ಮಗಳಿಗೆ ಉಡುಗೆರೆ ತಲು. ಅಬ್ಬ, ಅದೇನು ಸಂಭ್ರಮ, ಅದೇನು ಸಡಗರ! ಅವರು ಹೊರಟ ಸ್ಟೈಲ್ ನೋಡಿದ್ರೆ ಮದುವೆ ಜವಳಿನೇ ತರ್ತಾರೇನೋ ಅನ್ನುವಂತಿತ್ತು ಮಾರೇರೆ. ಅಪ್ಪನ ಕತೆ ಅದಾದ್ರೆ ಅಮ್ಮನ ಗಡಿಬಿಡಿ ಅಡುಗೆ ಮನೆಯಲ್ಲಿ ಆರಂಭ ಆಯ್ತು ಮಾರೇರೆ. ಅಬ್ಬಬ್ಬೋ, ಹಿಂದಿನ ದಿನವೆಲ್ಲ ನಮ್ ಕಾಳಿ ಎಮ್ಮೆ ಕರು ಹಾಕಿ 4 ದಿನ ಆದ್ರೂ ಅದರ ಕರುಗೆ ನೆಟ್ಟಿಗೆ ನಿಂತ್ಕೊಂಡು ಹಾಲು ಚೀಪ್ಲಿಕ್ಕೆ ಆಗ್ತಿಲ್ಲ ಮಕ್ಕಳೇ. ಅದನ್ನ ಎತ್ತಿ ಎತ್ತಿ ನನ್ನ ರಟ್ಟೆ ಸೊಂಟ ಮುರಿದು ಹೋದಾಗ ನೋಯ್ತಿದೆ. ನಿಮಗೆ ಭಾನುವಾರದ ರಜೆ, ಆದ್ರೆ ನಂಗೆ ಯಾರು ರಜೆ ಕೊಡ್ತಾರೆ ಹೇಳಿ? ಸ್ವಲ್ಪ ಮನೆ ಗುಡಿಸಿ ಒರೆಸಿ ಸಹಾಯ ಮಾಡಬಾರ್ದಾ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿದ ಅಮ್ಮ ಸೋಮವಾರ ಬೆಳಿಗ್ಗೆ ಸಡಗರದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಬೀಗರ ಮನೆಗೆ ಕಳುಹಿಸಲು ಚಕ್ಕುಲಿ ಜಾಯ ಮಾಡಲು ಹೊರಟಿದ್ದು ಕಂಡು ಅಬ್ಬ, ಸಂಕಟದಲ್ಲೂ ಸಂಭ್ರಮಿಸುವ ಅಮ್ಮನಂತಹ ಶಕ್ತಿಯನ್ನ ನನಗೆ ಕೊಡು ದೇವರೇ ಅಂತ ದೇವರಿಗೆ ಕೈ ಮುಗಿದು ತಂಗಿಯೊಡನೆ ಸ್ಕೂಲಿಗೆ ಹೋಗಿದ್ದೆ. ನಾವು 4 ಮೈಲ್ ನಡೆದು ಕಳಸಪೇಟೆಯ ಸ್ಕೂಲಿಗೆ ಹೋಗುವಾಗ ಪೇಟೆ ನಡುವೆ ಜವಳಿ ಅಂಗಡಿಯಲ್ಲಿ ಅಪ್ಪ ದೊಡ್ಡ ಚೀಲ ಹಿಡಿದು ನಿಂತ್ಕೊಂಡ್ರು. ನಮ್ಮನ್ನು ಕಂಡ ಕೂಡ್ಲೆ, ಏ ಸಾವಿತ್ರು ಬಾಯಿಲ್ಲಿ. ಆ ಬಳೆ ಅಂಗಡಿ ಬಾಗಿಲು ತೆಗಿಲಿಲ್ಲ. ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಮನೆಗೆ ಬರುವಾಗ ಕಾವೇರಮ್ಮನಿಗೆ 1 ಡಜನ್ ಗಾಜಿನ ಬಳೆ ತಗೊಂಡು ಬನ್ನಿ ಅಂತ ಹೇಳಿ 2 ಅಣೆಯ ನಾಣ್ಯ ಕೊಟ್ರು. ಆ ಏನು 2 ಅಣೆಯ ನಾಣ್ಯ, ಅದೆಂತದು ಮಾರೇರೆ ಅಂತ ಕೇಳಬೇಡಿ. ಆಗಿನ ಕಾಲದಲ್ಲಿ ಪೈಸಾ ನಾಣ್ಯ ಬಂದಿರಲಿಲ್ಲ. ಕಾಸು, ಮುಕ್ಕಾಲು, ಅರ್ಧ ಅಣೆ, 1 ರೂಪಾಯಿಯ ನಾಣ್ಯಗಳದೇ ಕಾರುಬಾರ. ಆಯ್ತು, 2 ಅಣೆಗೆ 1 ಡಜನ್ ಬಳೆನಾ ಅಂತ ಹುಬ್ಬೇರಿಸಬೇಡಿ. ಅದು ಸುಭಿಕ್ಷ ಕಾಲ. ಈಗಿನಂತೆ 1 ಗಾಜಿನ ಬಳೆಗೆ 2 ರೂಪಾಯಿ ಅಲ್ಲ, 2 ಅಣೆಗೆ 12 ಬಳೆ ಸಿಗುತ್ತಿದ್ದ ಸುಭಿಕ್ಷ ಕಾಲ ಮಾರೇರೆ. ಸರಿ, ನಾನು ನಾಣ್ಯ ತಗೊಂಡು ತಂಗಿಯರೊಡನೆ ಸ್ಕೂಲ್ ಕಡೆಗೆ ಹೊರಟೆ. ಅಪ್ಪ ಬಟ್ಟೆಯ ಚೀಲವನ್ನು ತಮ್ಮ ಮರದ ಉದ್ದ ಕೋಲಿನ ಕೊಡೆಯ ಕೊಕ್ಕೆಗೆ ಸಿಕ್ಕಿ ಹಾಕಿ ಕೊಡೆಯನ್ನು ಗದೆಯಂತೆ ಹೆಗಲಿಗೇರಿಸಿದರು. ಬಲ ಭೀಮಾಂಜನೇಯರಂತೆ. ಬೆನ್ನ ಹಿಂದೆ ಚೀಲ ಕುಳಿತ ಮೇಲೆ ಬಲಗೈಯಲ್ಲಿ ಪಂಚೆ ಕಾಲಿಗೆ ತೊಡರದಂತೆ ಎತ್ತಿ ಹಿಡಿದು ಎಡಗೈಯಲ್ಲಿ ಕೊಡೆ ಹಿಡಿದು ಮನೆ ಕಡೆ ಹೊರಟರು. ನಾವು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಬಳೆ ಅಂಗಡಿಗೆ ಹೋಗಿ 2 ಅಣೆ ಕೊಟ್ಟು ಅಕ್ಕನಿಗೆ ಇಷ್ಟವಾದ ನೀಲಿ ಗಾಜಿನ ಬಳೆ ಎಣಿಸಿ ಕಟ್ಟುವಾಗ ಚಂದಪ್ಪ, ಮಗಳೇ 2 ಬಳೆ ಹೆಚ್ಚಿಗೆ ಇಡು, ಆ ಹುಡುಗಿ ಬಳೆ ಇಟ್ಟುಕೊಳ್ಳುವಾಗ ಕಣ್ಣು ಕಡಿದು ಹೋದ್ರೆ ಹೆಬ್ಬಾರರು ನನ್ನ ತರಾಟೆಗೆ ತಗೊಳ್ತಾರೆ ಅಂತ ಮಗಳಿಗೆ ಹೇಳಿದಾಗ ನಮ್ಮೂರ ಬಳೆ ವ್ಯಾಪಾರಿಗಳ ನಿಯತ್ತು ಕಂಡು ಖುಷಿಯಾಯಿತು. ಲೋಲಿ, ಏ ಬಾರೆ ತಾತಕ್ಕ, ಹೊಟ್ಟೆ ಹಸಿವಾಗ್ತಿದೆ ಎಂದಾಗ ಎಲ್ಲರೂ ಪಟಪಟನೆ ಹೆಜ್ಜೆ ಹಾಕಿದೆವು ಮನೆ ಕಡೆಗೆ. ಮನೆಗೆ ಬಂದಾಗ ಚಕ್ಕುಲಿಯ ಕಜ್ಜಾಯದ ಗಮ್ಮನೆ ಪರಿಮಳ ಮೂಗಿಗೆ ಬಡಿಯಿತು. ಅಪ್ಪಂದಿಗಂಟಿನೊಂದಿಗೆ ಅಕ್ಕನ ಮನೆಗೆ ಹೋಗಿಯಾಗಿತ್ತು. ದೀಪಾವಳಿಯ ಹಿಂದಿನ ದಿನ ಅಕ್ಕ ಬಾವ ಮನೆಗೆ ಬಂದರು. ನಮಗೆ ದೀಪಾವಳಿಗೆ 3 ದಿನ ರಜೆ ಕೊಟ್ಟಿದ್ರು. ಅಕ್ಕ ಮದುವೆಯಾಗಿದ ಮೇಲೆ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದು. 6 ತಿಂಗಳಿಂದ ಅವಳನ್ನು ನೋಡದೆ ಮಾತನಾಡದೆ ನಮಗೆ ಏನೋ ಕಳೆದುಕೊಂಡಂತಾಗಿತ್ತು. ಹಾ, ಈಗ ಅವಳು ಮೊದಲಿಗಿಂತ ಬೆಳ್ಳಗೆ ಸ್ವಲ್ಪ ದಪ್ಪಗೆ ಆದಂತೆ ಕಂಡಿತ್ತು. ಅದೆಲ್ಲಿತ್ತೋ ಮಾತಿನ ಮಳೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಕರೆದಾಗಲೇ ನಮಗೆ ಇಹಲೋಕದ ಪ್ರಜ್ಞೆ ಬಂದಿದ್ದು. ಊಟ ಮಾಡಿ ಅಕ್ಕ ಬಾವ ವಿಶ್ರಾಂತಿಗೆ ಹೋದರೆಗೆ ನಮಗೆ ಬಿಡುವಿಲ್ಲದ ಕೆಲಸ. ಅಣ್ಣ ಆಳು ಲಿಂಗನ ಜೊತೆ ತೋಟದ ಧೂಪದ ಮರದಿಂದ ಧೂಪದ ಒಣ ಮೇಣ ಕೆತ್ತಿ ತರ ಹೋದರೆ ಸಣ್ಣಕ್ಕ ಮತ್ತು ಆಲಿ ಗದ್ದೆ ಅಂಚಿನಲ್ಲಿ ಬೆಳೆದ ಬಗೆ ಬಗೆ ಕಾಡು ಗುಲಾಬಿ ತರಲು ಹೋದರು. ನಾನು ದೊಡ್ಡವಳಲ್ವಾ, ಅದಕ್ಕೆ ಕಳೆದ ದೀಪಾವಳಿಯಲ್ಲಿ ಸಿಂಗಾರಗೊಂಡು ಮತ್ತೆ ಅಡಿಕೆ ಸಿಪ್ಪೆಯ ಕೊನೆಮಟ್ಟೆಯ ಹೊಗೆಯ ಮಸಿ ಮೆತ್ತಿಕೊಂಡ ದೊಡ್ಡ ತಾಮ್ರದ ಹಂಡೆಯನ್ನು ಉಪ್ಪು ಹುಳಿ ಹಾಕಿ ತಿಕ್ಕಿ ಮತ್ತೆ ಎಲೆಯ ಬೂದಿ ಹಾಕಿ ತಿಕ್ಕಿ ಲಕಲಕನೆ ಹೊಳೆಯುವಂತೆ ಮಾಡುವ ಕೆಲಸ ನನಗೊಪ್ಪಿಸಿದ್ದಳು ಅಮ್ಮ. ನನ್ನ ಚೇಲ ಲೋಲಿಗೆ ತಾಮ್ರದ ಕೊಡಪಾನ, ನನ್ನ ಬಾಲ ಸುಗ್ಗೆ ತಾಮ್ರದ ಹಂಬಿಗೆಗಳನ್ನು ಕೆಂಬಣ್ಣಕ್ಕೆ ತರಿಸುವ ಕೆಲಸ. ಅಬ್ಬ, ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ತಿಕ್ಕಿ ತೊಳೆಯುವ ಕೆಲಸ ಮುಗಿದಾಗ ನಮ್ಮ ಗೇರುಗುಡ್ಡೆಯಿಂದ ಸೂರ್ಯ ಜಾರಿ ಹೋಗಿ ಸಂಜೆ ರಂಗಿನೋ ಕುಳಿಯಾಟ ಆರಂಭವಾಗಿತ್ತು. ಅಕ್ಕ ಬಾವ ವಿಶ್ರಾಂತಿ ಮುಗಿಸಿ ಅಮ್ಮ ಕೊಟ್ಟ ಚಕ್ಕುಲಿ ಕಜ್ಜಾಯ ತಿಂದು ಕಾಫಿ ಇದು ಗೇರುಗುಡ್ಡಕ್ಕೆ ಹೊರಟಿದ್ರು. ತಾನು ಆಡಿ ನಲಿದ ಮರಕೋತಿ ಉಯ್ಯಾಲೆ ಆಡಿದ ಗುಡ್ಡದ ತುದಿಯ ಗೇರು ಮರವನ್ನು ಗಂಡನಿಗೆ ತೋರಿಸುವ ತವಕ ಅಕ್ಕನಿಗೆ. ಭಾವಮ್ಮನ್ನು ನೋಡಿ ಏನ್ರೇ ಬರ್ತೀರೇನ್ರೇ ಎಂದಾಗ ಅಮ್ಮ

ನಮ್ಮ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಕಣ್ಣು ಸನ್ನೆ ಮಾಡಿ, ನೀವು ಹೋಗಿ ಬನ್ನಿ ಅಳಿಯಂದಿರೆ, ಮಕ್ಕಳ ಬಳಿ ಗಲೀಜಾಗಿದೆ, ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲಿ, ಕರ್ಕೊಂಡು ಹೋಗಿ ಕಾವೇರಮ್ಮ ಅಂತ ಅಕ್ಕನಿಗೆ ಹೇಳಿದಾಗ ನಮಗೆ ತುಂಬಾ ನಿರಾಶೆ ಆಯಿತು. ಅಕ್ಕನಿಗೂ ಅದೇ ಬೇಕಿತ್ತು ಅನ್ನಿ. ಎಷ್ಟೇ ಆಗಲಿ, ಗಂಡನ ಮನೆಯಲ್ಲಿ ತೋಟ ಗದ್ದೆ ಆಳು ಕಾಳು ಹಟ್ಟಿ ಕೊಟ್ಟಿಗೆ ದನಕರು ಅಂತ ಸದಾ ಕೆಲಸ ಕೆಲಸ ಕೆಲಸ. ಅತ್ತೆ ಮಾವನಿಗರು ಗಂಡನೊಡನೆ ವಿಹಾರಕ್ಕೆ ಹೋಗುವುದಿರಲಿ, ತಲೆ ಎತ್ತಿ ನಗುತ್ತ ಎರಡು ಮಾತಾಡ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ಅಮ್ಮನ ಮನೆಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳುವುದಡ್ಡಿಯಲ್ಲ ನಮ್ಮಕ್ಕ. ಎಷ್ಟೇ ಆಗಲಿ, ಫುಟ್ ಲಾಯರ್ ಪುಟ್ಟಣ್ಣನ ಮಗಳಲ್ವೇ, ನಮ್ಮ ಬಾಡಿದ ಮುಖ ನೋಡಿದ್ರೂ ನೋಡಿದವಳಂತೆ ಗಂಡನೊಡನೆ ಗುಡ್ಡ ಹತ್ತಿ ನಡೆದೇ ಬಿಟ್ಟು ಪೆಚ್ಚು ಮೋರೆ ಹಾಕಿಕೊಂಡು ಬಚ್ಚಲೆ ಮನೆ ಹತ್ರ ನಿಂತಿದ್ದ ನಮ್ಮನ್ನು ನೋಡಿ, ಹಾ ಅದ್ಯಾಕೆ ಹಂಗ್ ನಿಂತಿದ್ದೀರಿ, ಅವ್ರು ಹೊಸ ಮದುಮಕ್ಕಳು, ಅವ್ರು ಹೋಗ್ಲಿ, ಅವರ ಜೊತೆಗೆ ನೀವು ಹೋದ್ರೆ ಬಚ್ಚಲ ಮನೆ ಶೃಂಗಾರ ಮಾಡೋರು ಯಾರು, ನಿಮ್ಮ ಮೈ ಕೈ ಬಟ್ಟೆ ಎಷ್ಟು ಗಲೀಜಾಗಿದೆ ನೋಡಿ, ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬನ್ನಿ, ಕಾಫಿ ತಿಂಡಿ ಕೊಡ್ತೀನಿ, ತಿಂದು ಹಂಡೆ ಒಲೆ ಬಚ್ಚಲು ಮನೆ ಶೃಂಗಾರ ಮಾಡಿ, ಅಕ್ಕ ಬಂದ ಮೇಲೆ ನೀರು ತುಂಬಿಸೋಣ ಅಂತ ಅಮ್ಮ ಹೇಳಿದಾಗಲೇ ನಾವು ನಮ್ಮ ಬಟ್ಟೆ ಮೈ ಕೈ ಮುಖ ನೋಡಿಕೊಂಡದ್ದು ಮಾರೆ. ನನ್ನ ಮುಖದ ಮೇಲೆ ಮೆತ್ತಿಕೊಂಡ ಬೂದಿ ಮಸಿ ನೋಡಿಲಿ, ಲೋಲಿ ಸುಕ್ಕಿ ಮುಸಿ ಮುಸಿ ನಕ್ಕರೆ, ಅವರ ಬೂದಿ ಮೆತ್ತಿದ ಮುಖ ನೋಡಿ ನಾನು ಕಿಸಕ್ಕನೆ ನಕ್ಕು ಬಿಟ್ಟೆ. ಮರು ಆಗುಂಬೆ ಘಾಟಿಯ ಮುಷಿಯಗಳಂತಾಗಿದ್ದೆವು. ಅಣ್ಣ ಆಲಿ ಸಣ್ಣಕ್ಕ ಆಗಲೇ ಬಂದು ತಿಂಡಿ ತಿಂದು ಮುರುವಿನ ಕೊಟ್ಟಿಗೆಯಲ್ಲಿ ಧೂಪದ ಹುಡಿ ಮಾಡಿ ಧೂಪದ ದೀಪ ತಯಾರಿಸುವ ವಾಸನೆ ನಮ್ಮ ಮೂಗಿಗೆ ಬಡಿಯಿತು. ಜೊತೆಗೆ ಚಕ್ಕುಲಿಯ ನೆನಪಿನಿಂದ ಬಾಯಿಯಲ್ಲಿ ಜಲ್ಲು ಸುರಿಯಿತು. ಸರಿ, ನಮ್ಮ ಸ್ನಾನ ಮುಗಿಸಿ ತಿಂಡಿ ತಿಂದು ಆಗುವಾಗ ನಳ್ಳಿ ಮತ್ತು ಜಾನಿಯರು ಅಂಗಳದಲ್ಲಿ ಕುಳಿತು ಕೆಲಸದ ತಿಮ್ಮಿ ತಂದು ಹಾಕಿದ ಬುಗುರಿಕಾಯಿಗಳನ್ನು ದಬ್ಬಣ ಮತ್ತು ಬಾಳೆ ಹಗ್ಗಕ್ಕೆ ಸುರಿದು ಹಾರ ಮಾಡುತ್ತಿದ್ದರು. ಸಣ್ಣಕ್ಕ ಮತ್ತು ಆಲಿ ತಾವು ತಂದ ಹೂವಿನ ಹಾರ ಮಾಡುತ್ತಿದ್ದರು. ತೋಟದಿಂದ ಗಿಡ್ಡಿ ತಂದು ಹಾಕಿದ ಹಿಂಡ್ಲೆಕಾಯಿ ಬಳ್ಳಿಯನ್ನು ನಾವು ಹಂಡೆಯ ಕುತ್ತಿಗೆಗೆ ಸುತ್ತಿದಾಗ, ಆಹಾ ಎಷ್ಟು ಚಂದ ಮಾರೆ, ಕೆಂಬಣ್ಣದ ಮೇಲೆ ಹಚ್ಚ ಹಸಿರೆಲೆಗಳ ಬಳ್ಳಿ, ಮಧ್ಯೆ ಅಲ್ಲೊಂದು ಇಲ್ಲೊಂದು ಹಿಂಡ್ಲೆಕಾಯಿ, ಹಸಿರು ಹಾರದ ಮೇಲೆಂದು ಬೆಟೆ ಹೂವಿನ ಹಾರ, ಆಹಾ ಅದ್ಭುತ ಶೃಂಗಾರ. ಇಷ್ಟೇ ಅಲ್ಲ ಮಾರೆಯರೆ, ಹಂಡೆಯ ಕೆಂಪು ಮೈಯ ಸುತ್ತ ಬಿಳಿ ಜೇಡಿ ಮತ್ತು ಕೆಮ್ಮಣ್ಣಿನ ಶೃಂಗಾರ. ಒಲೆಗೆ ಶೃಂಗಾರ ಇಲ್ಲ ಅಂತ ಕೇಳಬೇಡಿ, ಒಲೆ ಅಗ್ನಿದೇವನ ವಾಸಸ್ಥಾನ ಅಲ್ವೇ, ಅದನ್ನೂ ಜೇಡಿ ಕೆಮ್ಮಣ್ಣಿನ ಪಟ್ಟೆಗಳಿಂದ ಸಿಂಗರಿಸಿದೆವು. ಬಾಗಿಲಿಗೂ ಜೇಡಿ ಕೆಮ್ಮಣ್ಣಿನ ಪಟ್ಟೆ ಸಿಂಗಾರ, ಹೊಸ್ತಿಗೆ ರಂಗೋಲಿಯ ಚಿತ್ತಾರ, ಮನೆ ಮುಂದೆ ಸುಂದರ ರಂಗವಲ್ಲಿ ಅಮ್ಮನ ಕಲಾಕುಶಲತೆಗೆ ಸಾಕ್ಷಿಯಾಗಿತ್ತು. ಅಕ್ಕ ಭಾವ ಗುಡ್ಡದಿಂದ ಅಪ್ಪ ತೋಟದಿಂದ ಬಂದ ನಂತರ ಗೋಧೂಳಿ ಮುಹೂರ್ತದಲ್ಲಿ ನೀರು ತುಂಬುವ ಸಂಭ್ರಮ, ಕೆರೆಯಿಂದ ಕಾಲುವೆಯಲ್ಲಿ ಹರಿದು ಬಂದು ಅಡಿಕೆ ದಂಬೆಯಿಂದ ಇಳಿದ ನೀರು ಹಿಡಿದು ಹಂಡೆಗೆ ತುಂಬುವ ಸಡಗರ. ಸರಿ, ಅಮ್ಮ ಅಕ್ಕ ಕೊಡಪಾನಕ್ಕೂ ದಂಬೆ ತುದಿಗೂ ಅರಿಶಿನ ಕುಂಕುಮ ಹೂ ಇರಿಸಿ ಆರತಿ ಮಾಡುವಾಗ ಅಪ್ಪ, ಅಣ್ಣ ಕೊಂಬು ಹಿಡಿಯೋ, ಸಾವಿತ್ರು ಶಂಕ ಓದು, ದದ್ದೇ ತಡ. ಅಣ್ಣ ಕೂ ಕೂ ಅಂತ ಕೊಂಬೂದ ತೊಡಗಿದ. ನನಗೋ ಭಾವನೆದುರು ಶಂಕ ಊದಿ ನನ್ನ ಪ್ರತಾಪ ತೋರಿಸಿಕೊಳ್ಳೋ ಹುಮ್ಮಸ್ಸು. ಹೋಂ ಭೋಂ ಭೋಂ ಅಂತ ಎದ್ದ ಬದ್ದ ಸ್ವರ ಸೂಸಿ ಶಂಕನಾದ ಆರಂಭಿಸಿಯೇ ಬಿಟ್ಟೆ. ತಂಗಿಯರೆಲ್ಲ ತಾಳ ಜಾಗಟೆ ಶಕ್ತಿ ಮೀರಿ ಬಾರಿಸ ತೊಡಗಿದರು. ಅಪ್ಪ ಉಚ್ಚಕಂಠದಲ್ಲಿ ಗಂಗಾಪೂಜೆ ಮಂತ್ರ ಹೇಳುವಾಗ ಅಮ್ಮ ಗಂಗಾಪೂಜೆ ಹಾಡು ಹೇಳಿ ಕೊಡಪಾನವನ್ನು ಸುರಿಯುವ ನೀರಿಗೆ ಹಿಡಿದು ಹಂಡೆಗೆ ಹಾಕಬೇಕೆನ್ನುವಾಗ ಟಿಣಿಟಿ ಅಂತ ಗಂಟೆ ಬಾರಿಸ್ತಾ ಹಂಡೆ ಪಕ್ಕದ ಗೋಮಯ ಗಣೇಶನಿಗೆ ಆರತಿ ಮಾಡಲು ಬಂದರೆ ಗೋಮಯ ಗಣೇಶ ಮಾಯ. ಅಪ್ಪನಿಗೆ ಸಿಟ್ಟು ನೆತ್ತಿಗೇರಿತು. ಅಣ್ಣ ಏ ರಾಮಚಂದ್ರ, ಗಣೇಶ ಎಲ್ಲೋ ಎಂದು ಗದರಿಸಿದರು. ಆದರೆ ಊ ಅಂತ ಕೊಂಬುದುತ್ತಿದ್ದ ಅಣ್ಣನಿಗೆ ಕೇಳಿಸಲೇ ಇಲ್ಲ. ಅವನ ಪಕ್ಕ ನಿಂತಿದ್ದ ಜಾನಿ ಪಿಸುದನಿಯಲ್ಲಿ, ಅಣ್ಣ ಅಪ್ಪ ಗರಿಸಿದ್ದಾರೆ, ಗಣೇಶ ಎಲ್ಲಿಟ್ಟಿದ್ಯೋ ಅಂತ ಅಣ್ಣನ ಪಂಚೆ ಹಿಡಿದು ಪಿಸುಗುಟ್ಟಿದಾಗ ಸರಕ್ಕನೆ ಪಕ್ಕಕ್ಕೆ ತಿರುಗಿದ ಅಣ್ಣ. ಜನಿ ಅವನ ಪಂಚೆ ಜಗ್ಗಿದ್ರಿಂದ ಅವನುಟ್ಟಿದ ನಾರು ಮಡಿಯ ಪಂಚೆ ಹುಸುಕ್ಕನೆ ಜಾರಿ ಬಿತ್ತು ಮರೆಯರೆ. ಎಲ್ಲರೂ ಕಿಸಕ್ಕನೆ ನಕ್ಕರು. ಅದನ್ನು ಕಂಡು ಅಪ್ಪನ ನೆರಿಗೇರಿದ್ದ ಕೋಪ ಕಾಲಿಗಿಳಿಯಿತು. ಅವರು ಎಲ್ಲರ ನಗೆಯಲ್ಲಿ ಪಾಲುದಾರರಾದರು. ಪಾಪ, ರೇಷ್ಮೆ ಪಂಚೆಯಾಗಲಿ ಹತ್ತಿ ಪಂಚೆಯಾಗಲಿ ಸಿಗದೇ ಇದ್ದಿದ್ರಿಂದ ನಾರಿಡಿಯುಟ್ಟಿದ್ದ ಅಣ್ಣ ಈಗ ನಾರು ಮಡಿ ಜಾರಿ ಅಡಿಗೆ ಬಿದ್ದಿದ್ರಿಂದ ಅವನ 6 ಅಡಿ ದೇಹ 3 ಅಡಿ ಅಂತಾಗಿ ಓಡಿಬಿಟ್ಟ ಮಾರಾಯರೆ. ಎಲ್ಲರ ನಗೆ ಪ್ರವಾಹ ಅವನ ಹಿಂದೆಯೇ ಓಡಿತು. ಮತ್ತೆ ಎಲ್ಲರೂ

ಯಥಾಸ್ಥಿತಿಗೆ ಬರುವಷ್ಟರಲ್ಲಿ ಅಣ್ಣ ಅಂಗಳದಲ್ಲಿ ಸೀಮೆ ಸೌತೆ ಎಲೆಯ ಮೇಲಿಟ್ಟಿದ್ದ ಗೋಮಯ ಗಣೇಶ, ಅಂದರೆ ಸಮುದಾಯದಂತೆ ಸಗಣಿಯಿಂದ ಮಾಡಿದ ಗಣೇಶನನ್ನು ತಂದು ಹಂಡೆ ಪಕ್ಕಕ್ಕೆ ಇಟ್ಟು ದೂರ ಏರಿಸಿ ದೂರ ಹೋಗಿ ನಿಂತಾಗಿತ್ತು. ಹಂಡೆಗೆ ನೀರು ತುಂಬಿಸಿ ಆದ ಮೇಲೆ ಅಮ್ಮ ಒಲೆಗೆ ಪೂಜೆ ಮಾಡಿ ಒಲೆಗೆ ಉರಿ ಹಾಕಿದರು. ಎಲ್ಲರೂ ಗಂಗಾ ಪೂಜೆ ಪ್ರಸಾದ ತಿಂದು ಊಟ ಮಾಡಿ ಮಲಗಿದೆವು. ಆ ದಿನ ರಾತ್ರಿ ನರಕ ಚತುರ್ದಶಿ. ನಮ್ಮ ಮಲೆನಾಡಿನಲ್ಲಿ ಇಡೀ ವರ್ಷ ಹಾಸ್ಯ ಮಾಡದಿದ್ದವರು, ಏನನ್ನೂ ಕದಿಯದಿದ್ದವರು, ಬೇರೆಯವರನ್ನು ಛೇಡಿಸಿ ಸತಾಯಿಸದಿದ್ದವರೂ ಸಹ ಆದ ಏನಾದರೊಂದು ಕೀಟಲೆ ಮಾಡುವುದು ಹೆಚ್ಚಿನವರ ಅಭ್ಯಾಸ. ಯಾಕೆ ಗೊತ್ತಾ? ಆ ದಿನ ಯಾರನ್ನೂ ಯಾರೂ ಬೈಯುವ ಹಾಗಿಲ್ಲ. ಆ ದಿನ ಕೆಲ ಯುವಕರು ಬೂದಿಗೋಳ, ಅಂದರೆ ಬೇರೆಯವರ ಮನೆಯಿಂದ ಏನನ್ನಾದರೂ ಕದಿಯುವ ತಮಾಷೆ ಮಾಡುತ್ತಾರೆ. ಕದಿಯುವಾಗ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡ್ರೆ ಅವರಿಗೆ ಶಿಕ್ಷೆ ಮತ್ತು ದಂಡ ಗ್ಯಾರಂಟಿ. ಕಳೆದ ವರ್ಷ ಅಣ್ಣ ರಾಮ ಲಿಂಗ ಬೊಗ್ರ ಎಲ್ಲರೂ ಸೇರಿ ಜೇನುಗೂಡಿನ ಸುರೇಶನ ಮನೆಗೆ ಹೋಗಿ ನೀರು ಬಿಸಿಯಾಗುತ್ತಿದ್ದ ಹಂಡೆಗೆ ಬೇಕಾಯಿ ಜಜ್ಜಿ ಹಾಕಿ ಚಪ್ಪರದಲ್ಲಿ ನೇತಾಡುತ್ತಿದ್ದ ಮುಳ್ಳು ಸೌತೆಗಳನ್ನು ಕೊಯ್ದು ಬರುವಾಗ ಹಟ್ಟಿಯ ಬಾಗಿಲು ತೆಗೆದಿಟ್ಟು ಬಂದಿದ್ರಂತೆ. ಪಾಪ ಸುರೇಶನ ಮನೆಯವರು ಬೆಳಿನ ಜಾವ ಮೈ ತುಂಬ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರೂ ಮೈ ಚರ್ಮ ಸುಲಿದು ಹೋಗುವಷ್ಟು ಕೆರೆದುಕೊಂಡಿದ್ರಂತೆ. ಸುರೇಶನ ಅಮ್ಮ ಮೈ ಕೈ ಕಿದುಕೊಳ್ತಾನೆ ಕಾಫಿ ಕಾಯಿಸಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತಂತೆ. ಹಟ್ಟಿಲಿ ದನಗಳೇ ಇಲ್ಲ, ಬಾಗಿಲು ತೆರೆದಿಟ್ಟಿದೆ, ದನಕರುಗಳು ಅಂಗಳದಲ್ಲಿ ಅಡ್ಡಾದಿಡ್ಡಿ ಮಲಗಿವೆ. ಅವರಿಗೆ ತಲೆ ಕೆಟ್ಟಂತಾಗಿ ಮೈ ಕೆರೆದುಕೊಳ್ಳುವುದು ಬಿಟ್ಟು ತಲೆ ಕೆರೆದುಕೊಳ್ತಾ ಅಯ್ಯೋ ಶಿವನೇ ಈಗ ಕಾಫಿಗೆ ಹಾಲಿಂದ ತರುವುದಪ್ಪ ಅಂತ ತಲೆ ತಗ್ಗಿಸಿಕೊಂಡು ಒಳಗೆ ಬರುವಾಗ ಸುರೇಶನ ಅಪ್ಪ ಲೇ ಎಲ್ಲಿ ಹೋದಿಯೇ, ಮೈ ಕೆರೆದು ಕೆರೆದು ಸಾಕಾಯ್ತು, ಕಾಫಿ ಕೊಡೆ ಮಾರಾಯ್ತಿ ಅಂತ ಕೂಗಾಡುವುದನ್ನು ಕೇಳಿ ಕಂಗಾಲಾಗಿ ಜಗುಲಿಯಲ್ಲಿ ನಿಂತು ಮೈ ಕೆರೆದುಕೊಳ್ಳುತ್ತಿದ್ದ ಸುರೇಶನಿಗೆ ಹೌದಾ ಮಗು, ಹಟ್ಟಿಯಲ್ಲಿ ಒಂದೂ ದನಗಳಿಲ್ಲ, ಎಲ್ಲಾ ದನರುಗಳು ಅಂಗಳದಲ್ಲಿ ಆರಾಮವಾಗಿ ಬಿದ್ದುಕೊಂಡಿವೆ, ಕಾಫಿಗೆ ಹಾಲು ಗೋವಿಂದ. ನೀನು ಹಿತ್ತಲ ಬಾಗಿಲಿನಿಂದ ಪುಟ್ಟಣ್ಣ ಹೆಬ್ಬಾರರ ಮನೆಗೆ ಹೋಗಿ ಸ್ವಲ್ಪ ಹಾಲು ತರ್ತೀಯ ಅಂತ ಪರಪರನೆ ಮೈ ಕೆರೆದುಕೊಳ್ಳತೊಡಗಿದರು. ಸುರೇಶ ಬಿಡುವಿಲ್ಲದೆ ಮೈ ಕೆರೆದುಕೊಳ್ತಾ ಬೇರೆ ದಾರಿ ಇಲ್ಲದೆ ಹಾಲು ತಗೊಂಡು ಮೈ ಕೆರೆದುಕೊಳ್ತಾ ಬರುವಾಗ ರಾಮಚಂದ್ರ ಓರೆಗಣ್ಣೆನಲ್ಲಿ ನೋಡಿದ್ದು ಲಿಂಗ ಕಿಸಕ್ಕನೆ ನಕ್ಕಿದ್ದು ಕಂಡಾಗ ನಿನ್ನೆ ಹಂಡೆಗೆ ಬೇನೆಕಾಯಿ ಜಜ್ಜಿ ಹಾಕಿದ್ದಿ ಇವರೇ ಅಂತ ಅವನಿಗೆ ಕರೆಯಾಯಿತು. ಆದರೆ ಅದು ಬೂದಿಗಳ ದಿನ, ಯಾರನ್ನೂ ದೂರುವಂತಿಲ್ಲ ಎಂದು ನೆನಪಿಸಿಕೊಂಡು ಮುಖದಲ್ಲಿ ಕೃತಕ ನಗೆ ಬೀರಿ ಮನದಲ್ಲಿ ಕಟಕಟನೆ ಹಲ್ಲು ಕಡಿ ಪಟಪಟನೆ ಹೆಜ್ಜೆ ಇಡುತ್ತಾ ಕತ್ತು ಎದೆ ಕೆರೆದುಕೊಳ್ತಾ ಹೋಗಿದ್ದ ಪಾಪ. ಅದೆಲ್ಲ ಒಂದು ವರ್ಷದಲ್ಲಿ ಅವನ ಮನದಲ್ಲಿ ಅವಲಕ್ಕಿ ಕುಟ್ಟಿದಂತೆ ಕುಟುಕುತ್ತಿತ್ತೆ. ಸೇರಿಗೆ ಸವಾ ಸೇರು ಎಂಬಂತೆ ಈ ವರ್ಷ ಯಾರಿಗೂ ತಿಳಿಯದಂತೆ ಪುಟ್ಟಣ್ಣನ ಮನೆಗೆ ರಾತ್ರಿ ಬಂದು ಬೈನೆಕಾಯಿ ಜಜ್ಜಿ ಹಾಕಿ ಹೋಗಿದ್ದ. ಬೆಳಗಿನ ಜಾವ ಬೇಗದ್ದ ಅಮ್ಮ ಹೆಚ್ಚಿನ ನೀರು ತೆಗೆದರೆ ಮಗಳು ಅಳಿಯನಿಗೆ ಬಿಸಿ ನೀರು ಕಡಿಮೆಯಾಗುತ್ತೆ ಅಂತ ತಣ್ಣೀರಿನ ಕಡಾಯಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಬಂದು ದೇವ ಮುಂದೆ ದೀಪ ಹಚ್ಚಿ ಎಲ್ಲರನ್ನು ಎಬ್ಬಿಸಿದಳು. ಮಗಳು ಅಳಿಯನಿಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಗಂಡನ ಮೈ ಕೈಗೂ ಹಚ್ಚುವಂತೆ ಮಗಳಿಗೆ ಹೇಳಿ ಅಡುಗೆ ಮನೆಗೆ ಹೋದಳು. ರಾತ್ರಿ ಬೆಳಿಕಿಟ್ಟಿದ್ದ ಚೀನಿಕಾಯಿ ಮುದ್ದೆಗಳನ್ನು ತೆಗೆದು ದೊಡ್ಡ ಬೋಗಣಿಗೆ ಹಾಕತೊಡಗಿದಳು. ಹೆಂಡತಿ ಎಣ್ಣೆ ಹಚ್ಚುವಾಗ ನಾಚಿಕೆಯಾದರೂ ಏನೋ ಹಿತವಾದ ಖುಷಿಯಿಂದ ಸ್ನಾನದ ಮನೆಗೆ ಹೋದ. ಅವನನ್ನು ಕೂರಿಸಿ ಹಂಡೆಯಿಂದ ಬಿಸಿ ನೀರು ತೆಗೆದು ಗಂಡನ ತಲೆಯ ಮೇಲೆ ಹಾಕುವಾಗ ಅವಳಿಗೆ ಪ್ರೀತಿಯ ಹೊಳೆ ಹರಿದರೆ ಅವನಿಗೆ ತಡಲಾರದ ತುರಿಕೆ. ಹೇಳುವಂತಿಲ್ಲ ತಾಳುವಂತಿಲ್ಲ, ಅವನ ಭಾವನೆ ಅನುಭವಿಸಿದವರಿಗೆ ಗೊತ್ತು ಮಾರಾಯರೆ. ಅಂತೂ ಇಂತೂ ಅಳಿಯನ ಸ್ನಾನ ಆಯಿತು. ಮೈಯನ್ನು ಒಣ ತವೆಲ್ಲಿ ಬರಬರನೆ ಒರೆಸಿಕೊಳ್ತಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೈ ಇಡೀ ಎರಡೂ ಕೈಗಳಿಂದ ಪರಪರನೆ ಕೆರೆದು ಕೆರೆದು ಸುಸ್ತಾಗಿ ಹೋದ. ಅಷ್ಟರಲ್ಲಿ ತಾನದೇ ನೀರಿನಿಂದ ಸ್ನಾನ ಮಾಡಿದ ಕಾವೇರಮ್ಮ ತಂಗಿಯರೆದುರಿಗೆ ಮೈ ಕೆರೆದುಕೊಳ್ಳಲಾರದೆ ರೂಮಿಗೆ ದಡದಡನೆ ಓಡಿ ಬಡ್ಡನೆ ಬಾಗಿಲು ಬಡಿದಳು. ಮೈ ಕೆರೆದು ಕಂಗಾಲಾಗಿದ್ದ ಭಾವ ಕಷ್ಟದಲ್ಲಿ ಹೋಗಿ ಬಾಗಿಲು ತೆರೆದೊಡನೆ ಬಿರುಗಾಳಿಯಂತೆ ಒಳೆ ನುಗ್ಗಿದ ಅಕ್ಕ ಬಾಗಿಲು ಮುಚ್ಚಿ ಮಂಚದ ಮೇಲೆ ಬಿದ್ದುಕೊಂಡು ಕೈ ಸೋತು ಹೋಗುವವರೆಗೂ ಕೆರೆದುಕೊಂಡಳು.
ಗಂಡ ಹೆಂಡತಿಯ ಕೆರೆತದ ಜುಗಲ ಬಂದಿ ಬರೋಬ್ಬರಿ ಅರ್ಧ ಗಂಟೆ ನಡೆದಿರಬಹುದು. ಆಗ ಇದ್ದಕ್ಕಿದ್ದಂತೆ ಅಕ್ಕನಿಗೆ ಅಮ್ಮನ ಮಾತು ನೆನಪಾಗಿ ಮುಖಕ್ಕೆ ಹಚ್ಚುವ ಪೌಡರ್ ತಂದು ಬೆನ್ನನ್ನು ಗೋಡೆಗೆ ತಿಕ್ಕುತ್ತಾ ಮೈ ಕೈ ಕೆರೆದುಕೊಳ್ಳುತ್ತಿದ್ದ ಗಂಡನ ಬೆನ್ನು ಮೈ ಕೈಗೆ ಹಚ್ಚಿ ತಾನು ಹಚ್ಚಿಕೊಂಡಾಗ ಹುಸಪ್ಪ ಅನ್ನೋ ಉದ್ಗಾರ ಇಬ್ಬರ ಬಾಯಿಂದಲೂ ಹೊರಟಿತು. ಅಂತೂ ಹೊಸ ದೀಪಾವಳಿ ಅವರಿಗೆ ಚಿರಸ್ಮರಣೀಯ ದಿನವಾಯಿತು ಮಾರೆಯರೆ. ಎಲ್ಲರೂ ಸ್ನಾನ ಮಾಡಿದರು. ಆದರೆ ಅಕ್ಕ ಭಾವ ಕೆರೆಯುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಅಣ್ಣನಿಗೆ ಕಳೆದ ವರ್ಷ ತಾವು ಮಾಡಿದ ಬೂದಿಗಳ ನೆನಪಾಗಿ ಬಚ್ಚಲು ಮನೆಗೆ ಹೋಗುವಷ್ಟರಲ್ಲಿ ಚಳ್ಳೆಪಿಳ್ಳೆಗಳು ಸ್ನಾನಕ್ಕಿಳಿದಾಗಿತ್ತು. ಅವರೆಲ್ಲ ಮಿಂದು ಮೈ ಕೆರೆಯುತ್ತಾ ಅಡುಗೆ ಮನೆ ಕಡೆಗೆ ಹೋದಾಗ ಅಣ್ಣ ಸರಕ್ಕನೆ ಬಾಗಿಲು ಮುಚ್ಚಿ ಹಂಡೆಯ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಲಿ ತಳದಲ್ಲಿದ್ದ ಬೈನೆಕಾಯಿಗಳನ್ನು ಟವೆಲ್ಲಿನಿಂದ ತುತ್ತಿ ತೆಗೆದು ಮತ್ತೆ ಹಂಡೆಗೆ ತಣ್ಣೀರು ತುಂಬಿಸಿ ಒಲೆ ಉರಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಬಂದು ಬಿಟ್ಟ. ಅವತ್ತಿನ ನಂತರ ದೀಪಾವಳಿಯ ನರ ಚತುರ್ದಶಿ ಎಣ್ಣೆ ಸ್ನಾನ ಎಂದ ಕೂಡಲೇ ಅಕ್ಕ ಭಾವ ಬೆಚ್ಚಿ ಬೀಳುತ್ತಾರೆ ಮಾರೇರೆ. ಅರೆ, ಬರೀ ನರಕ ಚತುರ್ದಶಿಯಲ್ಲಿ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಅಳಿಯ ಮಗಳನ್ನು ಕರೆಸಿಟ್ರಾ? ಅಲ್ಲ, ನಿಮ್ಮಪ್ಪ ತಂದ ದೊಡ್ಡ ಚೀಲದ ಉಡುಗೊರೆ ಮರ್ತೇ ಹೋಯ್ತಾ ಅಂತ ಹುಬ್ಬೇರಿಸಬೇಡಿ ಮಾರೇರೆ. ನಿಮ್ಮ ಹುಬ್ಬು ಕೊಂಕಿ, ಮುಖ ಒಂಥರಾ ವಿಚಿತ್ರವಾಗಿ ಕಾಣಬಹುದು. ಹಾ, ನರಕ ಚತುರ್ದಶಿಯ ಮರುದಿನ ಬೆಳ್ಳಂ ಬೆಳಿಗ್ಗೆ ಗೋಪೂಜೆ, ಮಧ್ಯಾಹ್ನ ಬಲೀಂದ್ರ ಪೂಜೆ, ರಾತ್ರಿ ತುಳಸಿ ದೀಪ, ತೋಟ ಗದ್ದೆಗಳಿಗೆ ದೀಪ, ಗೇರು ಗುಡ್ಡದಲ್ಲಿರುವ ಪಂಚದೈವ ಗುಡಿಗೆ ಪಂಚದೀಪ ಇಟ್ಟು ಬಲೀಂದ್ರ ದೇವರನ್ನು ಕೂಗಿ ಕರೆಯುವುದು ವಾಡಿಕೆ. ಸರಿ, ಗೋಪೂಜೆ ದಿನ ಬೆಳಗಿನ ಜಾವದಲ್ಲೇ ಶುರುವಾಯಿತು ಗೋಸ್ನಾನ. ಇದೇನು ಮಾರೇರೆ ಗೋಸ್ನಾನ ಅಂತ ಹೊಸ ಸಂಪ್ರದಾಯ ಉಂಟಾ ಅಂತ ಮತ್ತೆ ನಿಮ್ಮ ಸಂಶಯದ ಬಾಣ ಬಿಡಬೇಡಿ. ಅದೇನು ಹೇಳ್ತೀನಿ ಕೇಳಿ. ನಮ್ಮ ಹಟ್ಟಿಲಿ ಗೋಪಂತಹ ಮುದಿದನದಿಂದ ಹಿಡಿದು ಶಬರಿಯಂತಹ 15 ದಿನದ ಹಾಲು ಹಸುಳೆಯವರೆಗೆ ನೂರಾರು ದನಗಳಿದ್ದವು. ಆ ದಿನ ಗೋಪೂಜೆಗೆ ಮೊದಲು ಗೋವುಗಳ ನೆತ್ತಿ ಬೆನ್ನು ಎಣ್ಣೆ ಹಚ್ಚಿ ಶೀಗೆ ಪುಡಿ ಹಾಕಿ ಮೂರು ಹಂಡೆಯ ಬಿಸಿನೀರ ಸ್ನಾನ ಮಾಡಿಸಲು ಕೆಲಸದವರಿಗೆ ನಾವು ಕೈಜೋಡಿಸುತ್ತಿದ್ದೆವು. ಗೋವುಗಳಿಗೆ ಸ್ನಾನ ಮಾಡಿಸಿದ ನಂತರ ಅವುಗಳ ಈಗೆಲ್ಲ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಮತ್ತೆ ಹಿಂದಿನ ರಾತ್ರಿ ಸುರಿದಿಟ್ಟ ಬುಗುರಿಕಾಯ ಮಾಲೆ ಹೂವಿನ ಮಾಲೆಗಳನ್ನು ಹಾಕಿ ನಂತರ ನಾವು ಸ್ನಾನ ಮಾಡಬೇಕು. ನಾವೆಲ್ಲ ದನಗಳನ್ನು ಸಿಂಗರಿಸುತ್ತಿದ್ದೆವು. ಭಾವ ಸ್ನಾನ ಮಾಡಿ ಇಸ್ತ್ರಿ ಮಾಡಿದ ಪಂಚೆ ಶರಟು ಧರಿಸಿ ಬಂದು ನಾವು ಮಾಡುತ್ತಿದ್ದ ಕೆಲಸ ನೋಡುತ್ತಾ ನಿಂತಿದ್ದರು. ಎಲ್ಲಾ ದನಗಳನ್ನು ಸಾಲಾಗಿ ಕಟ್ಟಿ ನಿಲ್ಲಿಸಿ ಸ್ನಾನ ಮಾಡಿಸಿ ಹಂಡು ಹುಂಡು ಅಂದರೆ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಗೋಪಿಗೆ ಏನಾಯ್ತೋ ಗೊತ್ತಿಲ್ಲ, ಸರಕ್ಕ ಹಿಂದೆ ಹೆಜ್ಜೆ ಹಾಕಿತು. ತಿಮ್ಮ, ಏ ಗೋಪಿ, ಈ ಕಡೆ ತಿರ್ಗೆ ಅಂತ ಬೆನ್ನಿಗೆ ತಟ್ಟಿದ್ದೇ ತಡ ಗೋಪಿ ತೊಪ್ಪ ತೊಪ್ಪನೆ ಸಗಣಿ ಹಾಕಿಬಿಡ್ತು. ಪಕ್ಕದಲ್ಲೇ ನಿಂತಿದ್ದ ಭಾವನ ಬಿಳಿ ಪಂಚೆಯ ಮೇಲೆಲ್ಲ ಸಗಣಿ ಹಾರಿದಾಗ ಭಾವ ಹೌಹಾರಿ ಹಿಂದೆ ಹೆಜ್ಜೆ ಇಟ್ಟದ್ದು ಎಣ್ಣೆ ಬಟ್ಟಲಿನ ಮೇಲೆ ಮಾರೆಯರೆ. ಎಣ್ಣೆ ಬಟ್ಟಲು ಸರಕ್ಕನೆ ಜಾರಿದಾಗ ಭಾವದ ಪನೆ ಬಿದ್ದು ಬಿಟ್ರು. ನಾವಿಲ್ಲ ಅಯ್ಯೋ ಭಾವ ಅಂತ ಕಿರಿಚಿಕೊಂಡ್ರೆ ದನಗಳಿಗೆ ಜೇಡಿ ಚಿತ್ತಾರ ಮಾಡಿಸುತ್ತಿದ್ದ ಲಿಂಗ ಓಡಿ ಹೋಗಿ ಅಯ್ಯೋ ಬಿದ್ದು ಬಿಟ್ರಾಯಿನೋರೇ ಹೇಳಿ ಅಂತ ಅವರನ್ನು ಎತ್ತಿದ. ಬಸವನು ಓಡಿ ಬಂದು ಭಾವನನ್ನು ಎತ್ತಲು ಸಹಾಯ ಮಾಡಿದ. ಮಕ್ಕಳು ನಾವೆಲ್ಲ ಕಂಗಾಲಾಗಿ ನಿಂತು ಬಿಟ್ಟೆವು. ಅಷ್ಟರಲ್ಲಿ ಬಂದ ಅಣ್ಣನು ಕಂಡಾಗ ಭಾವ ನಾಚಿ ನೀರಾಗಿ ಬಿಟ್ರು ಮಾರೇರೆ. ಏನಾಯ್ತು ಭಾವ, ಯಾಕೆ ಎಲ್ಲರೂ ಬೊಬ್ಬೆ ಹೊಡೆದದ್ದು ಅಂತ ಕೇಳಿದಾಗ ಸಗಣಿಯಿಂದ ಚಿತ್ತಾರಗೊಂಡ ಬಿಳಿರೇಶ್ ಪಂಚೆಯನ್ನು ಕೈಯಲ್ಲಿ ಹಿಡಿದು ಬಚ್ಚಲು ಮನೆಗೆ ಬಿರುಬಿರನ್ನು ನಡೆದು ಬಿಟ್ಟರು ಭಾವ. ಪಾಪ, ಮೊದಲೇ ಬೆಣ್ಣೆಯಂತ ಬಿಳಿ ಬಣ್ಣದ ಅವರ ಮುಖ ಟೊಮೆಟೊ ತರ ಕೆಂಪಾದದ್ದು ಇವತ್ತಿಗೂ ನಮ್ಮ ಕಣ್ಣೆದುರು ಬಂದು ಮೊಗದಲ್ಲಿ ನಗು ಹರಡುತ್ತದೆ. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದ ಅಕ್ಕನಿಗೆ ಭಾವನೆಗೆ ಗೋಮಯಾಭಿಷೇಕದ ಸುದ್ದಿ ಮುಟ್ಟಿಸಿದ್ದೇ ತಡ ಅಕ್ಕ ಬರ್ರನೆ ಬಚ್ಚಲು ಮನೆಗೆ ಓಡಿದಳು. ಭಾವ ಬಿಸಿ ನೀರ ಸ್ನಾನ ಮಾಡಿ ಅಕ್ಕ ಕೊಟ್ಟ ಹಸಿರು ಪಂಚೆ ಉಟ್ಟು ಹೊರಬಂದರು. ಹಾ, ಇಲ್ಲಿಗೆ ದೀಪಾವಳಿ ಅಡಗರ ಮುಗಿಯಲಿಲ್ಲ ರೀ. ನೀರು ತುಂಬುವ ದಿನದಿಂದ ನರಕ ಚತುರ್ದಶಿ, ನಂತರ ಬಲಿಪಾಡ್ಯ, ಗೋಪೂಜೆ, ಭಾವನ ಬಿದಿಗೆ, ಅದರ ನಂತರ ಅಕ್ಕನತದಿ, ಹೀಗೆ 5 ದಿನಗಳ ದೀಪಾವಳಿ ಹಬ್ಬ ಮುಗಿದಿಕೊಂಡು ಅಕ್ಕ ಭಾವ ಹೊರಲಾರದ ಉಡುಗೊರೆಗಳೊಂದಿಗೆ ಹೊರಟಾಗ ನಾವೆಲ್ಲ ಏನೋ ಕಳೆದುಕೊಂಡವರಂತೆ ನಿಂತಿದ್ದೆವು. ನಿಡಿಸಿರು ಬಿಡುತ್ತಾ ಅಂಗಳದಿಂದ ಜಗುಲಿಗೆ ಬರುವಾಗ ಅಲ್ಲಿ ಗಳುವಿನ ಮೇಲೆ ಒಣಗಲು ಹರವಿದ ಭಾವನ ರೇಷಿಮೆ ಪಂಚ ಗೋಪೂಜೆಯ ಚಿತ್ರ.
ಕಣ್ಣಿಗೆ ಕಟ್ಟಿದರೆ ಅದರ ತುಂಬಾ ಕಪ್ಪು ನಕ್ಷತ್ರಗಳಂತೆ ಚಿತ್ತಾರ ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿಗೆ ಗುಯಿಗುಡುತ್ತಿದೆ. ಸೋದರಿಯರೇ, ನೀವು ಕೂಡ ನಿಮ್ಮ ಮದುವೆ ನಂತರದ ಮೊದಲ ದೀಪಾವಳಿಯ ನೆನಪು ಮಾಡಿಕೊಳ್ಳಿ. ಆದರೆ ದನದ ಹಿಂಭಾಗದಲ್ಲಿ ನಿಲ್ಲೋ ಸಾಹಸ ಮಾತ್ರ ಬೇಡಿ, ಗೊತ್ತಾಯ್ತಾ?

0: ನಮಸ್ಕಾರ.
1: ಇದುವರೆಗೆ ಅಕ್ಕ ಭಾವನ ಹೊಸ ದೀಪಾವಳಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ ಬಿ ಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳ ಬಗ್ಗೆ ನೀವು ಮಾಹಿತಿ ಪಡಿತೀರಿ. ಒಂದು, ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಮಾಹಿತಿ ಇದೆ, ಹಾಗೂ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದಾಗಿ ಕೂಡ ಮಾಹಿತಿ ಪಡಿತೀರಿ. ಮೊದಲಿಗೆ ಜೀನ್ ಥೆರಪಿ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ.
3: ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಮೆಡಿಸಿನಿನ ಒಂದು ಹೊಸ ಒಂದು ಪ್ರಯೋಗದಲ್ಲಿರುವಂಥ ಒಂದು ಥೆರಪಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹೆಸರು ಜೀನ್ ಥೆರಪಿ ಅಂತ. ಜೀನ್ ಥೆರಪಿ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇರ್ತವೆ, ಆ ಜೀನ್ಸಲ್ಲಿ DNAಗಳಿರ್ತವೆ. ಆ DNAಯಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗಲಿ, ನಮ್ಮ ಕಲರ್ ಆಗಲಿ, ನಾವು ವರ್ಕ್ ಮಾಡುವಂಥ ಪದ್ಧತಿಗಳಾಗಲಿ, ನಮ್ಮ ಕ್ಯಾರೆಕ್ಟರ್ ಆಗಲಿ, ಎಲ್ಲಾನು ಇಟ್ ಗವರ್ನ್ಸ್ ಎವ್ರಿಥಿಂಗ್. ಇದರ ಜೊತೆಗೆ ಈ ಜೀನ್ ಎಬ್ನಾರ್ಮ್ಯಾಲಿಟೀಸಿಂದ ಭಾಳಷ್ಟು ನಮಗೆ ಬಾಡಿಯಲ್ಲಿ ತುಂಬ ಹಲವಾರು ಕಾಯಿಲೆಗಳು ಬರ್ತವೆ. ನಮ್ಮ ಹೇರ್ ಫಾಲಿಂದ ಹಿಡಿದು ಇನ್ಫೆಕ್ಷನ್ಸಿಂದ ಹಿಡಿದು ಹಾರ್ಟ್ ಅಟ್ಯಾಕಿಂದ ಹಿಡಿದು ಕೊಲೆಸ್ಟ್ರಾಲು, ಮಲ್ಟಿಪಲ್ ಏರಿಯಾಸಲ್ಲಿ ನಮ್ಮ ಜೀನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ನಾವು ಜೀನ್ಸ್ ಅನ್ನೋದು ನಾವು ಪಡ್ಕೊಂಬಂದಿರೋ ಅಂಥ ಒಂದು ಸೊತ್ತು, ನಮ್ಮ ಪೇರೆಂಟ್ಸಿಂದ ಬರುವಂಥ ನಮ್ಮ ಗಿಫ್ಟ್ ಅದು. ನಮ್ಮ ಪೇರೆಂಟ್ಸು, ಅವ್ರ ಪೇರೆಂಟ್ಸು, ಅವ್ರ ಹಿಂದಿನ ಜನ್ಮದಿಂದ ಹಿಂದಿನ ಫ್ಯಾಮಿಲಿ ಟ್ರೀಯಿಂದ ತಗೊಂಡ್ರೆ ಆ ಜೀನ್ಸ್ ನಮಗೆ ಬಂದಿರೋದು ಹಲವಾರು ಮ್ಯುಟೇಷನ್ಸ್, ಅಂದರೆ ಹಲವಾರು ಚೇಂಜಸ್ ಆಗ್ತವೆ. ಆ ಮ್ಯುಟೇಷನ್ ಚೇಂಜಸ್ ಆದಾಗ ಏನಾಗುತ್ತೆ, ಅದು ಬಾಡಿಯಲ್ಲಿ ಕೆಲವು ಟೈಮ್ ಸಮ್ ಮ್ಯಾಪ್ ರೀಡಿಂಗ್ ರಾಂಗ್ ಆದಾಗ ಕೆಲವು ಡಿಸೀಸಸ್ ಕ್ರಿಯೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರಲ್ಲಿ ಕೋಡ್ ಏನಾದ್ರು ರಾಂಗ್ ಆಯಿತು ಅಂತ ಹೇಳ್ತೀವಿ, ಒಂದು ಕೋಡ್ ಸೆಂಟೆನ್ಸ್ ರಾಂಗ್ ಆಯಿತು ಅಂತ ಆದರೆ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಾಂಗ್ ಆಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಬಾಡಿಯಲ್ಲಿ ಇದೇ ಥರ ಜೀನ್ಸು ಹಲವಾರು ಏನೋ ಶತಮಾನಗಳಿಂದ ಫ್ಯಾಮಿಲಿ ಟ್ರೀಗಳಿಂದ ಬಂದಾಗ ಆ ಕೋಡ್ ರಾಂಗ್ ಎಲ್ಲರೂ ಒಂಚೂರು ಆದಾಗ, ಎಲ್ಲಿಯೋ ಒಂದು ಜೀನ್ ನಾವು ಪಡ್ಕೊಂಬಂದಿದ್ದು ರಾಂಗ್ ಆದಾಗ ಕಾಯಿಲೆಗಳು ಶುರು ಆಗುತ್ತೆ. ಇದು ಮುಂಚೆ ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟೆಸ್ಟಿಂಗ್ಸ್ ತುಂಬ ಕಾಸ್ಟ್ಲಿ ಇರ್ತಾ ಇತ್ತು. ಜೆನೆಟಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ ಬಿಟ್ಟರೆ ಅದ್ರ ಬಗ್ಗೆ ನಾವು ಯಾವತ್ತೂ ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಒಂದು 25 ಇಯರ್ಸಲ್ಲಿ ಏನಾಯಿತು, ಜೆನೆಟಿಕ್ ಟೆಸ್ಟನ್ನು ನಾವು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಣ್ಣಿನ ಬ್ಲೈಂಡ್ನೆಸ್ ಇರ್ಬೋದು, ಒಬ್ಬ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕೆಲವರಿಗೆ ಬೇರೆ ಆದಂಥ ಒಂದು ಕ್ಯಾನ್ಸರ್ಸ್ ಇರ್ಬೋದು, ಆವಾಗ ಈ ಜೆನೆಟಿಕ್ ಬ್ಲಡ್ಡಿಂದ ನಾವು ಟೆಸ್ಟ್ ಮಾಡ್ಬೋದು, ಸಲೈವಾಯಿಂದ ಮಾಡ್ಬೋದು, ಬೇರೆ ಬೇರೆ ಆರ್ಗನ್ಸಿಂದ ಮಾಡ್ಬೋದು. ಟೆಸ್ಟ್ ಮಾಡಿದಾಗ ತುಂಬ ಡಿಸೀಸಸ್ಸು ಬಾಡಿ ಇದ್ದು ಜೆನೆಟಿಕ್ಸಿಂದ ಸಂಬಂಧಪಟ್ಟಿರೋ ಒಂದು ಲಿಂಕ್ ಶುರು ಆಯಿತು. ಈ ಲಿಂಕ್ ನಾವು ಬಂದಾಗ ವಿ ಸ್ಟಾರ್ಟೆಡ್ ಲುಕಿಂಗ್ ಆಟ್ ಈ ಲಿಂಕಿಂದ ಈ ಡಿಸೀಸ್ ಬರ್ತಾ ಇದೆ, ಈ ಮ್ಯುಟೇಷನ್ ಅಂದರೆ ಈ ರಾಂಗ್ ರೀಡಿಂಗ್ ಆಫ್ ಕೋಡ್ಸ್. ನಮ್ಮ ಜೆನೆಟಿಕ್ಸಲ್ಲೂ ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆ ಕೋಡ್ ರಾಂಗ್ ಆದಾಗ, ಅಂದರೆ ಅದರಲ್ಲಿ ಕೋಡ್ ರಾಂಗ್ ಆದಾಗ ಏನಾಗುತ್ತೆ, ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆಗುತ್ತೆ. ಬೇಡದೇ ಇರೋವಂಥ ಪ್ರೋಟೀನ್ ಸೆಕ್ರೀಟ್ ಆದಾಗ ಟ್ಯೂಮರ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲೈಂಡ್ನೆಸ್ ಇರ್ಬೋದು. ಈ ಪ್ರೋಟೀನ್ಸ್ನ ನಾವು ಹೇಗೆ ಸರಿಪಡಿಸೋದು, ನಾವೇನು ಶುರು ಮಾಡಿದ್ವಿ, ಮೆಡಿಸಿನ್ಸ್ನಲ್ಲಿ ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೆಡಿಸಿನ್ ಬ್ಲಾಕ್ ಮಾಡಿದ್ರೆ ಅದು ಲೈಫ್ ಲಾಂಗ್ ತೊಗೊಳ್ಬೇಕಾಗ್ತಿತ್ತು, ಅಥವಾ ಕೆಲವು ಟೈಮ್ ಒಂದ್ಸತಿ ಡ್ಯಾಮೇಜ್ ಆದಮೇಲೆ ರಿವರ್ಸ್ ಆಗ್ತಿರಲಿಲ್ಲ. ಸೊ ಒಂದ್ಸತಿ ಜೆನೆಟಿಕ್ ಕಾಯಿಲೆ ಬಂದರೆ ಅದು ರಿವರ್ಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಬರೀ ಸ್ಟಾಪ್ ಮಾಡ್ಬೋದು ಕೆಲವು ಕಾಯಿಲೆಗಳು, ಎಸ್ಪೆಷಲಿ ಕಣ್ಣಿನ ಬ್ಲೈಂಡ್ನೆಸ್ಸು, ನೈಟ್ ಬ್ಲೈಂಡ್ನೆಸ್ ಹೇಳ್ತೀವಿ, ಗ್ಲಾಕೋಮ, ಕಣ್ಣಲ್ಲಿರುವಂಥ ಹಲವಾರು ಅದರ್ ಕಾಯಿಲೆಗಳಿರ್ಬೋದು, ಪ್ಲಸ್ ಬಾಡಿಯಲ್ಲಿರುವಂಥದ್ದು, ಅದನ್ನು ಸ್ಟಾಪ್ ಮಾಡೋದು ಒಂದೇ ನಮ್ಮ ವಿಧಾನ ಹೊರತು ರಿವರ್ಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಲಾಸ್ಟ್ ಒಂದು 15-20 ಇಯರ್ಸಲ್ಲಿ ತುಂಬ ಚೇಂಜಸ್ಸು ವರ್ಲ್ಡಲ್ಲಿ ಶುರು ಆಯಿತು. ಇದನ್ನ ಚೇಂಜಸ್ ಏನಂದರೆ, ನಾವು ಜೆನೆಟಿಕ್ ಅನ್ನು ಜೀನ್ಸನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು, ಜೀನ್ಸನ್ನು ಎಡಿಟ್ ಮಾಡ್ಬೋದು, ಜೀನ್ಸನ್ನು ನಾರ್ಮಲ್ ಥರ ಮಾಡ್ಬೋದು ಅಂತ ಒಂದು ಶುರು ಮಾಡಿತು. ಆವಾಗ ಏನು ಮಾಡಿದ್ರು, ಆ್ಯನಿಮಲ್ಸಲ್ಲಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ರು, ಈ ಜೀನ್ಸ್ ಈ ಥರ ಇದ್ದರೆ ಈ ಥರ ಕ್ಯಾನ್ಸರ್ಗೆ ಅಥವಾ ಬ್ಲೈಂಡ್ನೆಸ್ಗೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಈ ಜೀನನ್ನು ನಾವು ಎಡಿಟ್ ಮಾಡಿದರೆ ಎಡಿಟ್ ಮಾಡಿ ಇಂಜೆಕ್ಷನ್ ಕೊಟ್ಟರೆ, ನಾರ್ಮಲ್ ಜೀನ್ ಹಾಕಿದ್ರೆ ಆ ಜೀನ್ ಹೋಗ್ಬಿಟ್ಟು ವರ್ಕ್ ಮಾಡುತ್ತಾ ಅಂತ. ದಟ್ ಕ್ರಿಯೇಟ್ ತುಂಬ ಒಂದು ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು. ಇದನ್ನು ಚೇಂಜ್ ಮಾಡಬಹುದು, ಇದನ್ನು ನಾವು ಎಡಿಟ್ ಮಾಡ್ಬೋದು, ಇದನ್ನು ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ

0: ನಾರ್ಮಲಿರೋ ಜೀನನ್ನು ನಮ್ಮ ನಮ್ಮ ಬಾಡಿಗೆ ಆಗಲಿ ಕಣ್ಣಲ್ಲಿ ಇಂಜೆಕ್ಷನ್ ಅನ್ನೋದು ಕೊಟ್ಟಾಗ ಆ ಜೀನು ಹೋಗಿ ನಾರ್ಮಲ್ ಎಬ್ನಾರ್ಮಲ್ ಹಾಳಾಗಿರೋ ಒಂದು ಜೀನನ್ನು ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿಕೊಂಡು ಅದು ನಾರ್ಮಲ್ ಥರ ಫಂಕ್ಷನ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನೀ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಮಾಡ್ತೀವಿ, ನಮ್ಮ ಇರೋ ನೀ ಡ್ಯಾಮೇಜ್ ಆಗಿರೋದನ್ನ ಆರ್ಟಿಫಿಷಿಯಲ್ ನೀ ತೆಗೆದು ಹಾಕ್ತೀವಿ. ಇದೇ ಥರ ಒಂದು ಜೀನ್ ಎಬ್ನಾರ್ಮಲ್ ಇರೋದು, ಬಾಡಿಯಲ್ಲಿ ಮಿಲಿಯನ್ಸ್ ಆಫ್ ಜೀನ್ಸ್ ಇರ್ತವೆ, ಅದನ್ನು ನಾವೆಲ್ಲದು ಇದು ಮಾಡಬೇಕಾದೇನು ಮಾಡ್ತೀವಿ, ಒಂದು ಇಂಜೆಕ್ಷನಲ್ಲಿ ಆ ಒಂದು ಒಂದು ಅಷ್ಟು ಮಿಲಿಯನ್ಸ್ ಆಫ್ ಜೀನ್ಸ್ನ ನಾವು ಕೋಡ್ ಮಾಡಿ, ನಾರ್ಮಲ್ ಜೀನ್ಸನ್ನು ಕೋಡ್ ಮಾಡಿ ಒಂದು ವೈರಸ್ ಒಳಗೆ ಹಾಕ್ತೀವಿ. ಆ ವೈರಸ್ಸು ಡೆಡ್ ವೈರಸ್ಸು, ಅದರಲ್ಲಿ ಲೈವ್ ಇರೋದಿಲ್ಲ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ ಯಾಕೆ ಇಂಪಾರ್ಟೆಂಟು ಅಂದರೆ, ವೈರಸ್ಸು ಒಂಥರ ಸ್ಪೈ ಇದ್ದಾಗೆ, ಅಂದರೆ ಅದು ಒಂದು ಯಾವ್ದು ಎಲ್ಲಿ ಬೇಕಾದ್ರೂ ನುಗ್ಳ್ಬಿಡತ್ತೆ, ಯಾವ ಸೆಲ್ ಒಳಗಡೆ ಬೇಕಾದ್ರೂ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗ್ಲಿಕ್ಕಾಗಲ್ಲ. ನಮ್ಮ ಬಾಡಿಗೆ ವೈರಸ್ ಒಳಗಡೆ ಅದಕ್ಕೆ ಹೋಗೋದು ತುಂಬ ಈಸಿ. ಅದಕ್ಕೆ ಕೋವಿಡಲ್ಲಿ ತುಂಬ ಕಷ್ಟ ಆಯಿತು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು. ಯಾಕೆ ಅಂದರೆ ಅದು ಎಲ್ಲ ಸೆಲ್ವರೆಗೂ ಹೋಗಿ ಕೂತ್ಕೊಂಡ್ಬಿಡೋದು, ಕೂತ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ನಮ್ಮ ಸೆಲ್ಲನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಭಾಳ ಡೇಂಜರಸ್ ವೈರಸ್ದು ವ್ಯವಹಾರ. ಸೊ ಅದರಿಂದ ಈ ವೈರಸ್ಸನ್ನು ನಾವು ಏನು ಮಾಡಿದ್ವಿ, ಆ ವೈರಸ್ ಒಳಗಡೆ ನಾವು ಅದನ್ನು ವೈರಸ್ ಇರುವ ಆ್ಯಂಟಿಜೆನಿಕ್ ಅಂದರೆ ಅದರಲ್ಲಿರೋ ಕೆಟ್ಟ ಪ್ರಾಪರ್ಟಿನ ತೆಗೆದು ಅದರೊಳಗೆ ಏನು ಮಾಡ್ತೀವಿ, ಆ ಈ ಜೀನನ್ನು ಲೋಡ್ ಮಾಡ್ತೀವಿ. ಲೋಡ್ ಮಾಡಿಬಿಟ್ಟು ಒಂದು ಮಿಲಿಯನ್ಸ್ ಆಫ್ ಜೀನ್ನ ಒಂದು ಇಂಜೆಕ್ಷನ್ ವಯಲಲ್ಲಿ ಬಾಡಿಗೆ ಹಾಕ್ತೀವಿ ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗೇನು ಮಾಡುತ್ತೆ, ಈಚ್ ಆ ವೈರಸ್ ಇರುವ ಸೆಲ್ ಇದು ನಮ್ಮ ಕಣ್ಣಿನ ಎಬ್ನಾರ್ಮಲ್ ಹಾಳಾಗಿರೋ ನಮ್ಮ ಕಾಯಿಲೆ ಇರುವಂಥ ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ ಒಳಗೆ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದೋಸ್ ರಿಯಲ್ ಜೀನ್ಸ್, ನಾರ್ಮಲ್ ಜೀನ್ಸ್. ಆ ರಿಲೀಸ್ ಆಗಿರೋ ಜೀನ್ ಏನು ಮಾಡುತ್ತೆ, ಹೋಗ್ಬಿಟ್ಟು ಆ ಹಾಳಾಗಿರೋ ಜೀನು ಅಥವಾ ಕೆಟ್ಟ ಇರೋ ಜೀನನ್ನು ಅಟ್ಯಾಚ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್. ಇದು ಇದರ ಹೋಲ್ ಕಾನ್ಸೆಪ್ಟ್. ಈ ವೈರಸ್ಸು ಮತ್ತು ಜೀನಿನ ಲಿಂಕ್ ಹೇಗೆ ಅಂದರೆ, ನಮ್ಮ ಇಸ್ರೋ ಅವರು ರಾಕೆಟ್ ಕಳಿಸ್ತಾರೆ, ಸ್ಪೇಸ್ಶಿಪ್ಪು ಒಂದು ಮೇಲ್ಗಡೆ ನಾವು ನಮ್ಮ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ನಮಗೆ ಈಗ ಒಂದು ಇಂಟರ್ನೆಟ್ಗಾಗಲಿ ಬೇರೆ ಬೇರೆ ರೀಸನ್ಸ್ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಏನು ಒಂದು ರಾಕೆಟ್ ಮೇಲೆ ಹೋಗಬೇಕು, ಬರೀ ಸ್ಪೇಸ್ಶಿಪ್ಪೇ ತನ್ನಾಗ್ತಾನಾಗಿ ಅದು ಹೋಗೋದಿಲ್ಲ. ವೆಲ್ ಮೂನ್ಗಾರು ಹೋಗ್ಬೋದು ಅಥವಾ ನಮ್ಮ ಇಟ್ ಕ್ಯಾನ್ ಗೋ ಟು ಎನಿ ಅಟ್ಮಾಸ್ಫಿಯರ್. ಅವಾಗ ಏನು ಮಾಡ್ತೀವಿ, ಒಂದು ರಾಕೆಟ್ ಬೇಕು. ಈ ವೈರಸ್ ಇಸ್ ಎ ರಾಕೆಟ್, ಟೇಕ್ಸ್ ದ ಜೀನ್ ಗೋಸ್ ಇನ್, ಅಲ್ಲಿ ಹೋಗಿ ಅದು ರಿಲೀಸ್ ಮಾಡುತ್ತೆ. ಇದರಿಂದ ಏನ್ಮೇನು ಕಾಯಿಲೆಗಳು ಕ್ಯೂರ್ ಮಾಡ್ಬೋದು, ಇವತ್ತಿನ ದಿನದಲ್ಲಿ ತುಂಬ ಕಾಯಿಲೆ, ಅಟ್ಲೀಸ್ಟ್ ಒಂದು 30-40 ಡಿಫ್ರೆಂಟ್ ಕಾಯಿಲೆಗಳು ಸ್ಟಡೀಸ್ ನಡೀತಾ ಇದೆ. ಅದರಲ್ಲಿ ಒನ್ ಆಫ್ ದ ಫಸ್ಟ್ ಜೀನ್ ಥೆರಪಿ ಕಣ್ಣಲ್ಲಿ ಈ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಆ ಜೀನನ್ನು ಯಾವುದೈತೆ ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಒಂದು ಡ್ರಗ್ ಇದೆ, ಬಟ್ ಆ ಡ್ರಗ್ದು ಕಾಸ್ಟು 9-11 ಇವತ್ತಿನ ಡಾಲರ್ ರೇಟು ನಾನು 12 crore ಆಗುತ್ತೆ ಒಂದು ಇಂಜೆಕ್ಷನಿಗೆ. ಅದು ನಮ್ಮ ಇಂಡ್ಯಾದಲ್ಲಿ ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ರಿಸರ್ಚ್ ಲ್ಯಾಬಲ್ಲಿ ಒಂದು 20 years ಇದನ್ನು ವರ್ಕ್ ಮಾಡಿ ನಮ್ಮದಾದಂಥ ಜೀನ್ ಥೆರಪಿ ಯೂನಿಟ್ಸ್ ಮಾಡಿ ಈ ಒಂದು ನೆಕ್ಸ್ಟ್ 2-3 years ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ವೆರಿ ಲೋ ಕಾಸ್ಟ್ ಜೀನ್ ಥೆರಪಿ ಫಾರ್ ಮೆನಿ ಡಿಸೀಸಸ್, ಸಿಕ್ಕಲ್ ಸೆಲ್ ಎನಿಮಿಯಾ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮತ್ತು ಬೇರೆ ಬೇರೆ ಕಣ್ಣಿನ ಕಾಯಿಲೆಗಳು, ಆಮೇಲೆ ಇನ್ ಫ್ಯೂಚರಲ್ಲಿ ಈವನ್ ಮೆನಿ ಕ್ಯಾನ್ಸರ್ಸ್ ಆಲ್ಸೋ ಪೀಪಲ್ ಆರ್ ಲುಕಿಂಗ್. ಇದನ್ನು ಜೀನ್ ಥೆರಪಿ ಬಗ್ಗೆ ನೋಡ್ಬೋದು. ಸೊ ಈ ಒಂದು ಮೀಡಿಯಮ್ ತ್ರೂ ನಾನು ಏನು ಹೇಳಬೇಕು ಅಂದರೆ, ನಮ್ಮ ಕಾಯಿಲೆಗಳಿಗೆ ಮಲ್ಟಿಪಲ್ ಆಪ್ಷನ್ಸ್, ಈಗ ನ್ಯೂ ಆಪ್ಷನ್ಸ್ ವೆಂಚರ್ಸ್ ಓಪನ್ ಅಪ್ ಆಗಿದೆ. ನನಗೆ ಭಾಳ ಎಕ್ಸೈಟೆಡ್ ವೆಂಚರ್ ವಿಚ್ ಐ ಆಮ್ ಪರ್ಸ್ನಲಿ ಇನ್ವಾಲ್ವ್ ಇನ್ ಇಸ್ ಕಾಲ್ಡ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಇನ್ ಫ್ಯೂಚರ್ ಕುಡ್ ಶೇಪ್ ನಾವು ಎಷ್ಟೋ ಕಾಯಿಲೆನ ಟ್ರೀಟ್ ಮಾಡೋ ವಿಧಾನವೇ ಬೇರೆ ಆಗುತ್ತೆ ಅಂತ ನನಗೆ, ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಇನ್ ಇಟ್. ಆ್ಯಂಡ್ ಥ್ರೂ ದಿಸ್ ಮೀಡಿಯಮ್ ನಾವು ಇನ್ ಫ್ಯೂಚರ್ ಪ್ರೋಗ್ರೆಸ್ನನ್ನು ನಾವು ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಸ್ಕಾರ.
1: ಇದುವರೆಗೆ ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ಮಾಹಿತಿ ಮಾಡಿಕೊಟ್ರು. ಇನ್ನು ಮುಂದೆ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದರ ಕುರಿತಾಗಿ ಸಂದರ್ಶನವಿದೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ.
2: ಈ IVF ಅಂದರೆ ಏನು ಮೇಡಮ್?
3: IVF ಅಂದರೆ ಕೃತಕ ಗರ್ಭಧಾರಣೆ ಅಂತ, ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ. ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳನ್ನ ತಗೊಳ್ತೇವೆ, ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯನ್ ತಗೊಳ್ತೇವೆ, ಅದನ್ನ ಹೊರಗಡೆ ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಲ್ಯಾಬ್ ಅಲ್ಲಿ ಏನೇನೇ ಮಗುನ ಬೆಳೆಸ್ತೇವೆ ಅಂದ್ರೆ ಪೂರ್ತಿ ಅಲ್ಲ, ಒಂದು 5 ದಿನದ ಮಗು ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ. ಭ್ರೂಣನ ಹೊರಗಡೆ ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ. ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಹೇಳ್ತೇವೆ.
1: ದೇಹದ ಹೊರಗೆ
2: ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ

0: ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ದೈವದತ್ತವಾದಂತಹ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ, ಹೆಣ್ಮಕ್ಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ, ಹೊರಗಡೆ ಕೂಡ ಇದನ್ನು ಮಾಡಬಹುದು ಅಂತ ಅನ್ನೋದು. ಈ ಬೆಳವಣಿಗೆ ಯಾವಾಗ ಶುರು ಆಯಿತು ಮೇಡಮ್, ಮತ್ತು ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ?
1: ಇದು ಮೊತ್ತ ಮೊದಲನೇ ಬಾರಿ ಈ IVF ಬೇಬಿ ಹುಟ್ಟಿದ್ದು 1978 July 25th. ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೋ ಅವರು ಮಾಡಿದ್ದು, ಸೊ ಅವರಿಗೆ ಇದಕ್ಕೆ ನೊಬೆಲ್ ಪ್ರೈಸ್ ಸಹ ಬಂತು. ಸೊ ಅವತ್ತಿಂದ ಶುರುವಾಗಿದ್ದು ಈ IVF ಪ್ರಕ್ರಿಯೆ, ಅವತ್ತಿಂದ ನಡೀತಾ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬಂದಿದೆ ಆ ಫೀಲ್ಡ್ ಅಲ್ಲಿ. ಈ ಬಂಜೆತನದಿಂದ ಬಳಲೋರಿಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು.
0: ಅಂತಹ ಒಂದು ಒಬ್ಬ ಧೀಮಂತ ವ್ಯಕ್ತಿಗಳಿಗೆ, ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು. ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು, ಏನೋ ಬೇರೆ ಬೇರೆ ಕಾರಣಗಳಿಂದ, ಬಂಜೆತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಕ್ಕೆ ಸಾಧ್ಯ ಆಗಿರಂಗಿಲ್ಲ. ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತ ಕೊರಗಿನಲ್ಲಿ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡಿಕೊಳ್ತಾರೆ. ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ. ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತಹ ಅನೇಕ ಪಾಲಕರಿದ್ದಾರೆ. ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು, ಏನೇನು ಇದಕ್ಕೆ ಮಾನದಂಡಗಳನ್ನ ಗುರುತಿಸಿದಿರಾ?
1: ಅಂದ್ರೆ ಈಗ ಬಂಜೆತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ರಿಗೂನು ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ. ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ, ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು, ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ, ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ, ಇಲ್ಲ ಕರೆಕ್ಟ್ ಟೈಮಲ್ಲಿ ಸೇರ್ತಾ ಇರಲ್ಲ, ಇದೆಲ್ಲ ಒಂದು ತುಂಬಾ ಒಂದು 60-70% ಕ್ಯಾಟಗರೀಸ್ ಇಷ್ಟರಲ್ಲೇ ಬರುತ್ತೆ. ಪೇಷಂಟ್ಗೆ ನೀಟಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಇಂಥ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದರಿಂದ ಬಸರಿ ಆಗ್ಬಿಡ್ತಾರೆ. ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ, ಅವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳು ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ. ಆ ಮೊಟ್ಟೆ ಬರೋ ಟೈಮ್ಗೆ ಆ ಮೊಟ್ಟೆ ಒಡಗಿಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ, ಅದರಿಂದಾನೇ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಯಜಮಾನ್ರು ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವಾಗ ಅವ್ರಿಗೊಂದು ವಿಟಮಿನ್ಸ್ ಕೊರತೆನೋ, ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ
0: ಸಣ್ಣ ಒತ್ತಡಗಳು
1: ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸರಿ ಆಗಕ್ಕೆ ಏನ್ ತೊಂದರೆ ಇರಲ್ಲ.
0: ಸಾಮಾನ್ಯ ಅಂದ್ರೆ IVF ಅಂತಂದ್ಕೊಳ್ಳೆ ಆಯ್ತು, ಸೀದಾ ಹೋಗಿ IVF ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ನಾವು ಅಂತೇಳಿ ನೇರವಾಗಿ ಹೋಗಬಾರ್ದು. ಅಥವಾ ಅವರು ಬಂದ್ರು ನೀವು ವೈದ್ಯರಾದವರು ಈ ಎಲ್ಲಾ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಹೇಳ್ತೀರಾ. ಕೆಲವು ಸಲ ಏನಾಗತ್ತೆ ಅಂತಂದ್ರೆ, ಈಗ ನೀವು ಫಸ್ಟ್ ಗೆ ಹೇಳಿದಂತಹ ಮೆಥಡ್ ನ್ಯಾಚುರಲ್ ಮೆಥಡ್ ಆಯ್ತು, ನೆಕ್ಸ್ಟ್ IVF ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು ಪಡೀಲಿಕ್ಕೆ ಹೋದಾಗ ಸಕ್ಸಸ್ ರೇಟ್ ಅಷ್ಟು ಇರ್ಲಿಕ್ಕಿಲ್ಲ, ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಗೊಂದಲ ಅವರಿಗಿರಬಹುದು. ವೈದ್ಯರಾದ್ರು ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಆಗತ್ತೆ ಅಂತೇಳಿ, ನಿಮಗೆ ಆ ರೀತಿಯಾದಂತಹ ಏನಾದರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಆ ಭಯ ಇರತ್ತಾ? ಅಥವಾ
1: ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ನಮ್ಗೊಂದ್ ಮಗು ಬೇಕು, ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಅದೇ ಹೇಳೋದು, ನಾನೇನ್ ದೇವ್ರಲ್ಲ, ನಾನ್ ದೇವ್ರಾಗಿದ್ದಿದ್ರೆ ನನ್ಗೆ ಬಹುಶಃ ನಿಮ್ಗೆ ಎಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ನನ್ಗೂ ಆಗ್ತಿತ್ತು, ಬಟ್ ನಾನ್ ದೇವ್ರಲ್ಲ ಅಂತ. ಈ IVF ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, IVF ಮಾಡಿದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ. ಈ IVF ತಂತ್ರಜ್ಞಾನಕ್ಕೂ ಒಂದ್ ಲಿಮಿಟೇಷನ್ ಇದೆ. ಏನಂತಂದ್ರೆ ಇದರದ ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ಸ ಮೇಲೆ ಅನುಗುಣವಾಗಿರುತ್ತೆ. ಅಂದ್ರೆ 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ, ಒಂದು 50-60% ಸಕ್ಸಸ್ ರೇಟ್ಸ್ ಹೇಳ್ಬಹುದು. 35 ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ. ಈ 40 ವರ್ಷ ಹೆಂಡತಿಗೆ 40 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಸಕ್ಸಸ್ ರೇಟ್ಸ್ ಒಂದು 10-15% ಆಗುತ್ತೆ. ಯಾಕಂದ್ರೆ ನಮ್ಗೆ ವಯಸ್ಸಾದಂಗೂನು, ದೇಹಕ್ಕೆ ವಯಸ್ಸಾದಂಗೂನು, ನಮ್ಮ ಮೊಟ್ಟೆಗಳಿಗೂ ವಯಸ್ಸಾಗ್ತಾ
0: ಹೋಗುತ್ತೆ.
1: ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ 20 ಹರಿಯದಲ್ಲೆಲ್ಲ ಬಂದು ಹೊರಟೋಗುತ್ತೆ, ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ಆಗೋ ಭ್ರೂಣಗಳೂನು ಆರೋಗ್ಯವಾಗಿರಲ್ಲ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಸೊ ವಯಸ್ಸು ಗಣಗಳ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ.
0: ಸೊ ಯಾರು IVF ಮೂಲಕವಾಗಿ ಮಕ್ಕಳನ್ನ ಪಡಿಬೇಕು ಅಂತಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು, ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡೆಯಲಿಕ್ಕೆ ಹೋದಾಗ ಕೆಲವು ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಿಲ್ಲ.
1: ವಯಸ್ಸಿನ ಮೇಲೆ
0: ಇರುತ್ತೆ, ಫೇಲ್ ಕೂಡ ಆಗ್ಬಹುದು, ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ. ಮತ್ತೆ ಇನ್ನೊಂದು ಸ್ಟೆಪ್ ಗೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈಗ ಒಂದೇನೋ ನೀವು ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ, IVF ಅಂತ ಹೇಳಿ ಶುರು ಮಾಡ್ತೀರಿ, ಅಕಸ್ಮಾತ್ ಅದು ಫೇಲ್ಯೂರ್ ಆದಾಗ ಮುಂದಿನ ಹಂತ ಏನು? ಹಂಗಾರೆ
1: ಇವಾಗ ಐವಿಎಫ್ ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ.

0: ಇವಾಗ ಈ IVF ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ. ಎರಡನೇ ದಿನ ಕರೆದು ಅವರಿಗೆ ಒಂದು 10 ದಿನ 15 ದಿನ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಏನ್ ತುಂಬಾ ನೋವಿಗೆ ಕೊಡೋಂತ ಇದನ್ನಲ್ಲ, ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ. ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ಅನಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆನೆಲ್ಲಾನು ನಾವು ತಗೊಳ್ತೇವೆ, ಅದನ್ನ ತಗೊಂಡು ಲ್ಯಾಬ್ ಅಲ್ಲಿ ಇಟ್ಕೊಳ್ತೇವೆ. ಮತ್ತೆ ಯಜಮಾನ್ರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ ಒಳ್ಳೆ ವೀರ್ಯ ಹಣ್ಣುಗಳು ತಗೊಳ್ತೀವಿ. ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್ ಆ ಮೊಟ್ಟೆನ ಹಿಡಿದು ಆ ವೀರ್ಯನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನ ICSI ಅಂತ ಹೇಳ್ತೀವಿ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದ್ರೆ ಈ ವೀರ್ಯನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು.
1: ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ.
0: ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗತ್ತೆ. ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರತ್ತೆ, ಲ್ಯಾಬ್ ಲ್ಯಾಬ್ ಎನ್ವಿರಾನ್ಮೆಂಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮೊಟ್ಟೆಗಳು ಹೆಂಗ್ ಬೆಳೀತವೆ, ಭ್ರೂಣಗಳು ಹೆಂಗ್ ಆಗ್ತವೆ ನೋಡ್ತೇವೆ. ಆ ಭ್ರೂಣನ ತೆಗೆದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೇವೆ ನಾವು, ಆಮೇಲೆ ಒಂದ್ ಸೈಕಲ್ ಅವ್ರ ಗ್ಯಾಪ್ ಬಿಡ್ತೇವೆ, ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರುತ್ತಲ್ಲ ಸರ್, ಅದನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಆಮೇಲೆ ಆ ಲೈನಿಂಗ್ ಚೆನ್ನಾಗಿ ಆಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗೆದು ಗರ್ಭದಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತೆ ಹೇಳಿ.
1: ಎಷ್ಟನೇ ತಿಂಗಳಕ್ಕಾಗತ್ತದು ಆ ತರ?
0: ಯೂಶಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು. ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ್ ಮಾಡಲ್ಲ, ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ, ಅಬಾರ್ಷನ್ ಗಳಾಗ್ತವೆ ಅಂತ ಮಾಡಲ್ಲ. ಒಂದ್ ಸೈಕಲ್ ಗ್ಯಾಪ್ ಇಟ್ಟು ಅಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ. ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ, ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗೆದು ಗರ್ಭಕ್ಕೆ ಹಾಕ್ತೇವೆ. ಸೊ ಒಂದ್ 3 ತಿಂಗಳು. ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ. ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು. ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಫ್ಯಾಕ್ಟ್ರಿಂದ ಇದು ಮಿಸ್ಟೇಕ್ ಆಯ್ತು, ಯಾವ ಫ್ಯಾಕ್ಟ್ರಿಂದ ಇದು ಫೇಲ್ ಆಯ್ತು ಅಂತ. ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ IVF ಏನಾದ್ರೂ ಹೋಗ್ತೀರಾ ಅಂತ ಕೇಳ್ತೇವೆ. ಡೋನರ್ IVF ಅಂತಂದ್ರೆ ಇವಾಗ ಯೂಶಲಿ IVF ಬರೋರೆಲ್ಲ ಒಂದು 40-42 ವಯಸ್ಸು ಹೆಂಗಸರು ಬರ್ತಾರೆ. ಆಯ್ತಾ, ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಅಂತೆಲ್ಲ ಕಾದು 40ನೇ ವರ್ಷಕ್ಕೆ ಅವರು IVF ಬರ್ತಾರೆ. ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರುತ್ತೆ. ಅವರಿಗೆ ಡೋನರ್ IVF ಹೋಗ್ತೀರಾ ಹೇಳ್ತೇವೆ. ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು 20-25 ವರ್ಷದ ಹುಡುಗಿರು, ಅವ್ರಿಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ ಗರ್ಭದಲ್ಲಿ ಹಾಕ್ತಿವಿ. ಯೂಶಲಿ ಅದ್ರೊಳಗಡೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ.
1: ಯಾವ ಕಾರಣದಿಂದ ಮಕ್ಕಳಾಗಿಲ್ಲ ಅಂತ ನೀವು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಆ ಅಂಶದ ಕಡೆ ಜಾಸ್ತಿ ಗಮನ ಕೊಡ್ತೀರ ನೀವು.
0: ಒಂದೊಂದ್ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ.
1: ಓಕೆ, ಆಯ್ತಾ. ಈಗ ದಾನಿಗಳು ಅಂತಂದ್ರಲ್ಲ ಮೇಡಮ್, ನೀವೀಗ ವಯಸ್ಸು ಒಂದ್ ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಎಲ್ಲ ಇರುತ್ತಾ ಹೇಗೆ ಡೋನರ್ ಗಳಿಗೆ?
0: ಸರ್, ಇದು ICMR ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಅಥವಾ ARTI ಆಕ್ಟ್ ಅಂತ ಹೇಳ್ತೀವಿ. ಗವರ್ಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ. ಅಂದ್ರೆ ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ, ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ. ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರತ್ತೆ. ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರ್ಬೇಕು, ಮದ್ವೆ ಆಗಿ ಅವಳಿಗೊಂದು ಮಗು ಆಗಿರ್ಬೇಕು, ಮತ್ತೆ ಅವಳಿಗೆ ಯಾವುದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರದು ಅಂತ ಒಂದ್ ರೆಗ್ಯುಲೇಷನ್ ಇರುತ್ತೆ. ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡಬೇಕಾಗತ್ತೆ. ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ, ಅದರಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಗವರ್ಮೆಂಟ್ ರೂಲ್ಸ್ ಇದೆ. ಸೊ ಅವರಿಗೆ ಇನ್ಶೂರೆನ್ಸ್ ಮಾಡಲಾಗತ್ತೆ. ಆಮೇಲೆ ಆ ARTI ಬ್ಯಾಂಕ್ ಗೆ ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನಗೆ IVF ಬೇಕು ಅಂತ, ಆಮೇಲೆ ಅವಳದು ನೋಡ್ತೀನಿ ಮೊಟ್ಟೆ ಇರಲ್ಲ, ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ IVF ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ARTI ಬ್ಯಾಂಕ್ ಗೆ ರಿಕ್ವಿಸಿಷನ್ ಕಳಿಸ್ತೇವೆ, ಇಂಥವರಿಗೆ IVF ಬೇಕು, ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ, ಇವ್ರ ಕಣ್ಣಿನ ಕಲರ್ ಹಿಂಗೆ, ಇವ್ರ ಕೂದಲು ಕಲರ್ ಹಿಂಗೆ, ಈ ತರ ಮ್ಯಾಚ್ ಆಗುವಂತ ಡೋನರ್ ನೀವು ಕೊಡಿ ಅಂತ. ಸೊ ಅವರು ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಸೈನ್ಗಳು ಎಲ್ಲ ತಗೊಂಡು ಒಂದು ಡೋನರ್ ಕೊಡ್ತಾರೆ. ಆ ಡೋನರ್ ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ ಗಂಡಂದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ. ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಪಿಗೆ ಇರಬೇಕು, ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ. ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು. ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು, ಅಂದ್ರೆ ನಮ್ದೇ ಮಗು, ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು

0: ಸಿಕ್ಬೇಕು, ಎಲ್ಲ ಹಕ್ಕುಗಳು ಈ ಮಗುಗೂ ಇರತ್ತೆ.
1: ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ, ಮತ್ತೆ ಯಾವ ರೀತಿಯಲ್ಲಿ ಅವರು ಒಪ್ಪಬೇಕು ಅಂತ ಅನ್ನೋದು ಕೂಡ ಅದರಲ್ಲಿದೆ. ಸಾಮಾನ್ಯವಾಗಿ IVF ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ. ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮಗೆ?
0: ತುಂಬಾ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ಗಳೆಲ್ಲ ಮಾತಾಡ್ತಾರೆ ಎಲ್ಲ, ಇವಾಗ ಇದೆ ಅಂದ್ರೆ ಪೂರ್ತಿ ಇಲ್ಲದೆ ಇರಬಹುದು.
1: ಮಕ್ಕಳಿಲ್ಲ, ಅವರು ಇದನ್ನು ಬೇಕಾದ್ರೆ ಥಿಂಕ್ ಮಾಡ್ಬಿಡ್ತಾರೆ,
0: ಮಾಡಬಹುದು.
1: ಯಾಕೆ ಕೇಳಿದೆ ಅಂದ್ರೆ, ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು, ಈಗ IVF ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡಿಬಹುದು, ಬಂಜೆತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಎಲ್ಲ ಹಾಕಿರ್ತಾರೆ. ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನ್ ಹೇಳಿದ್ರಲ್ಲ, ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ಅನ್ನೋದು ನೋಡಿ ಚಿಕಿತ್ಸೆ ಮಾಡಿನೆ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೇನೆ ಮಕ್ಕಳನ್ನು ಪಡಿಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತಗೋಬೇಕಂದ್ರೂ ಕೂಡ IVF ತಂತ್ರಜ್ಞಾನ ಇದ್ದಂತಹ ಪ್ಲೇಸ್ಗೆ ಹೋಗ್ಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಗೈನಕಾಲಜಿಸ್ಟ್ ಅವ್ರ ಕಡೆ ಹೋದಾಗ ಅಥವಾ IVF ತಂತ್ರಜ್ಞಾನದ ಮೂಲಕ ಅಲ್ಲದೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ತಗೋಬಹುದಾ?
0: ಫಸ್ಟ್ ಸ್ಟೆಪ್ ಅದೇ ಸರ್, ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಈ IVF ಸ್ಪೆಷಲಿಸ್ಟ್ ಅಂದ್ರೆ ಅವರೆಲ್ಲಾರು ಸ್ತ್ರೀರೋಗ ತಜ್ಞಗಳೇ, ಅದ್ರ ಮೇಲೆ ಅವರು ಒಂದು IVF ಮೇಲೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ.
1: ತುಂಬಾ ಖರ್ಚಾಗುತ್ತೆ ಮೇಡಮ್. ಈಗ ಯಾಕೋ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ, ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದೆಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚೇನೋ ಅಂತ. ಹೇಗೆ ಇದ್ರ ವೆಚ್ಚಗಳ ಬಗ್ಗೆ?
0: ಅಂದ್ರೆ ನಾವ್ ಯಾವ ಜಾಗದಲ್ಲಿ IVF ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ. ಟಿಪಿಕಲಿ ಒಂದು ಆವರೇಜ್ ಆಗಿ ನಾನು ಹೇಳ್ಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಒಳಗಡೆ ಒಂದು IVF ಸೈಕಲ್ ಮುಗಿಸ್ಕೊಡ್ತಾರೆ.
1: ನಾರ್ಮಲ್ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ
0: ಸರ್ 1.5 ಲಕ್ಷದಲ್ಲಿ ಆಗತ್ತೆ. ಅಂದ್ರೆ ಇವಾಗ ಮೊದಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಇವಾಗ ತುಂಬಾ ಜನ ಮಾಡ್ತಾ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಮೊದಲಿಗೂ ಇವಾಗ ನೋಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ.
1: ಹೃದಯದ ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ
0: ದುಬಾರಿ ಆಗಿತ್ತು,
1: ಕಡಿಮೆ ಆಯ್ತು. ಈಗ IVF ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೆ ವೆಚ್ಚ ಇದು, ಮಕ್ಕಳನ್ನು ಪಡೆಯಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳ್ಬೋದು. ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಒಂದು ಇತ್ತೇನೋ, ಅಯ್ಯೋ 8-10 ಲಕ್ಷ ಬೇಕಾಗಬಹುದು ಅಥವಾ 20-30 ಲಕ್ಷ ಬೇಕಾಗಬಹುದು ಅಂತೇನೋ ಅನ್ಕೊಂಡಿರ್ಬೋದು ಅವರು. ಆದ್ರೆ 1-2 ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು IVF ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ. ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು ಪ್ರಜ್ಞೆ ಬಂದಿದೆ ಅಂತ ಹೇಳಿ. ಈಗ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ದೊಡ್ಡ ಸುದ್ದಿ ಮಾಡಿದ್ದಂತದ್ದು, IVF ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ. ನಾನು ಒಬ್ಬ ಪುರುಷ, ನಾನು ಮದುವೆ ಆಗಿಲ್ಲ, ನನಗೆ ಮಗು ಬೇಕು ಅಂತ ಅನ್ಸ್ಬಿಡ್ತು. ಇದಕ್ಕಿದ್ದಾಗೆ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ ಅಥವಾ ಪುರುಷನಿಗೂ ಬೇಕಾಗಬಹುದು, ಮದುವೆ ಆಗದೇನೆ IVF ಮೂಲಕವಾಗಿ ಮಕ್ಕಳನ್ನ ಪಡಿಬಹುದಾ?
0: ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು IVF ಮಾಡಿಸ್ಕೋಬಹುದು, ಅದಷ್ಟೇ.
1: ಸರಿ ಸರಿ.
0: ಸೆಕೆಂಡ್, ಮದುವೆ ಆಗದಿರೋ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ IVF ಮಾಡಿಕೊಂಡು ಅವ್ರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು, ಅದಕ್ಕೆ ಅವಕಾಶ ಇದೆ. ಒಬ್ಬ ಪುರುಷ ಮದ್ವೆ ಆಗದಿರ ಅವನಿಗೆ ಅವನ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಮದ್ವೆ ಆಗಿರೋರು ಇವಾಗ ಒಂದೊಂದ್ಸತಿ ಅವರೇ IVF ಮಾಡಿಸ್ಕೋಬಹುದು, ಅದ ರೂಲ್ ಓಕೆ. ಒಂದು ಬಾಡಿಗೆ ಬಸರು ಅಥವಾ ಸರೋಗೆಸಿ, ಅಂದ್ರೆ ಸರೋಗೆಸಿ ಮೂಲಕ ಅವರು ಮಗು ಪಡಿಬಹುದು, ಅದು ಓಕೆ. ಮದ್ವೆ ಇಲ್ದಿರ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ IVF ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು, ಓಕೆ. ಬಟ್ ಮದ್ವೆ ಇಲ್ದಿರ ಹೆಂಗಸು ಬಾಡಿಗೆ ಬಸರಿನಿಂದ ಮಗು ಪಡಿಬಹುದಾ? ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ.
1: ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಆದ್ರೆ ಮದುವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಂಗಿಲ್ಲ,
0: ಕಾನೂನಲ್ಲಿ ಅವಕಾಶ ಇಲ್ಲ.
1: ಓಕೆ, ವಿವರವಾಗಿ ತುಂಬಾ ಸರಳವಾಗಿ ತಾವು ತಿಳಿಸಿದಿರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ IVF ಮೂಲಕ ಮಕ್ಕಳನ್ನು ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿ ಪಡೆದಿರಿ. ಇದು ಇವತ್ತಿನ ಆರೋಗ್ಯ ಸಂಚಿಕೆ.
3: ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಲೂ ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನ್ ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50% ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತ ಆದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್ ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕೋ, ಸೊ ಆ ತರದಕ್ಕೆ ಸಿಗುವಂಥದ್ದು. ಮತ್ತೆ ಇದು ಹೇಗೆ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದೇನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್. ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡುತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡುವ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು ಅಂದ್ರೆ ಗ್ರಾಮೀಣ

0: ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರೂ ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ. ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿ ವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟೇ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತಾದ್ರೆ ಅದಕ್ಕೆ ಒಂದು ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿ ವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡುತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡುತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷಿನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ

0: ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟ್ರಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮಾ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ August 31 ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ SBI, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು CBSE ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ June 3 ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟ್ರದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೋ ಡೆಮೋಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ HS ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ DK ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಶಿವರಾಜ್ ಕುಮಾರ್ ಮತ್ತು ಸಂಗಡಿಗರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ. ಕನ್ನಡಿಗ ಚಿತ್ರದ ಹಾಡು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀವಿ.

0: ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
1: ಹಂಸಧ್ವಜನ ಸುತನ

0: ಧರ್ಮರಾಜನ, ಅಶ್ವಮೇಧದ ಕುದುರೆ ಹಂಸಧ್ವಜರಾಜನ ಚಂಪಕಾವತಿಗೆ ಬಂದಿದೆ. ಅವನು ಆ ಕುದುರೆಯನ್ನು ಕಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಹಂಸಧ್ವಜನ ಮಗನಾದಂತಹ ಸುಧನ್ವನೊಡನೆ ಪಾಂಡವರ ಸಾತ್ವಿಕಿಯೇ ಮುಂತಾದಂತಹ ಎಲ್ಲ ವೀರರಿಗೂ ಘೋರವಾದಂತಹ ಯುದ್ಧ ಆರಂಭವಾಗಿದೆ. ಆ ಯುದ್ಧದಲ್ಲಿ ಸುಧನ್ವನ ವೈಶಿಷ್ಟ್ಯದಿಂದ, ಪರಾಕ್ರಮದಿಂದ ಪಾಂಡವ ಸೈನ್ಯವೆಲ್ಲ ಸುಸ್ತಾಗಿ ಸೋತು ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅರ್ಜುನನೇ ಸಾಕ್ಷಾತ್ತಾಗಿ ಸುಧನ್ವನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದಾನೆ. ಅವನು ಯಾವ ರೀತಿ ರಥವನ್ನು ಹತ್ತುತ್ತಿದ್ದಾನೆ ಅನ್ನೋದನ್ನು ಕವಿ ಬಹಳ ಚೆನ್ನಾಗಿ ವರ್ಣಿಸುತ್ತಿದ್ದಾನೆ.
1: ಕೇಳಲೇ ನೃಪಾಲ ಕುಲಮೌಳಿ ಬಳಿಕ

ಅರ್ಜುನ ಯುದ್ಧಕ್ಕೆ ಬಂದಾಗ ತನ್ನ ಕಡೆಯ ಎಲ್ಲ ವೀರರನ್ನು ನೀವೆಲ್ಲರೂ ಕೂಡ ಯುದ್ಧವನ್ನು ನೋಡುವರಾಗಿ ನಾನು ಸುಧನ್ವನೊಡನೆ ಏಕಾಂಗಿಯಾಗಿ ಹೋರಾಡುತ್ತೇನೆ ಅಂತ ಹೇಳಿ ಬಂದಿದ್ದಾನೆ. ಬಿರುಗಾಳಿ, ಸಿಡಿಲ ಗರ್ಜನೆ, ಭಯಂಕರವಾದ ಸೂರ್ಯನ ಬಿಸಿಲು, ಕಾಳ್ಗಿಚ್ಚು, ಇದರ ಜೊತೆಯಲ್ಲಿ ಸಾಕ್ಷಾತ್ ಯಮರಾಜನ ಕೋಲಾಹಲ ಸೇರಿಕೊಂಡರೆ ಯಾವ ಒಂದು ಭೀಕರತೆ ಕಾಣುತ್ತದೋ ಅಂತಹ ಭೀಕರತೆ ಕಾಣಿಸ್ತಾ ಇದೆ. ಅವನು ರಥವನ್ನು ಹತ್ತಿದ್ದಾನೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅರ್ಜುನ ಸುಧನ್ವರ ಯುದ್ಧಕ್ಕೆ ಪರದೆ ಸೃಷ್ಟಿಯಾಗಿದೆ, ಸಂಗ್ರಾಮ ಭೂಮಿಗೆ ಸಿದ್ಧವಾಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳುತ್ತಿದ್ದಾನೆ.

ಅರ್ಜುನ ತನ್ನ ದಿವ್ಯವಾದಂತಹ ರಥವನ್ನು ಏರಿದ್ದಾನೆ. ದೇವದತ್ತ ಶಂಖವನ್ನು ಊದುತ್ತಿದ್ದಾನೆ. ಧ್ವಜದ ಮೇಲೆ ಆಂಜನೇಯ ಬಹಳ ಗಟ್ಟಿಯಾಗಿ ನಾದವನ್ನು ಮಾಡ್ತಾ ಇದ್ದಾನೆ. 14 ಲೋಕವೂ ಕೂಡ ಆ ಒಂದು ನಾದದಿಂದ ಬೆದರಿದಂತಾಗಿದೆ. ಇದು ಅರ್ಜುನನ ಯುದ್ಧದ ಧ್ವನಿ ಅಂತ ತಿಳಿದುಬಿಟ್ಟು ಸಾಕ್ಷಾತ್ ಬ್ರಹ್ಮನೇ ಮುಂತಾದಂತಹ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ವಿಮಾನದಿಂದ ಆ ಯುದ್ಧರಂಗಕ್ಕೆ ಬಂದು ಎಲ್ಲರೂ ಪ್ರೇಕ್ಷಕರಾಗಿದ್ದಾರೆ. ಅರ್ಜುನ ಮತ್ತು ಸುಧನ್ವರ ಯುದ್ಧ ಆರಂಭವಾಗಿದೆ.

ಕವಿ ಈ ಪದ್ಯದಲ್ಲಿ ವಾನರ ವಾನರ ಅನ್ನುವಂಥ ಒಂದು ಪದಪ್ರಾಸವನ್ನ ಬೇರೆ ಬೇರೆ ಅರ್ಥದಲ್ಲಿ ತೋರಿಸಿದ್ದಾನೆ. ಅರ್ಜುನ ಆ ಹನುಮನ ಧ್ವಜದಿಂದ ಕೂಡಿರುವಂತಹ ರಥದಲ್ಲಿ ಬಂದಿದ್ದಾನೆ. ಆ ಅರ್ಜುನನ ನರನ ಸಮರ ಭರವು ಅಂತ ಹೇಳಿಬಿಟ್ಟು ಅರ್ಜುನನ ಯುದ್ಧದ ಒಂದು ಉದ್ಯಮ ಅಂತ ತಿಳಿದುಬಿಟ್ಟು ತಾನೂ ಕೂಡ ತನ್ನ ಸಾರಥಿಗೆ ಹೇಳಿಬಿಟ್ಟು, ಸಾರಥಿ ಈಗ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮ ದಾನವನ್ನ ಯುದ್ಧವೆಂಬ ದಾನವನ್ನು ನಾನು ಅಪೇಕ್ಷಿಸಿಬಿಟ್ಟು ಬಂದಿದ್ದೇನೆ, ಅರ್ಜುನನು ಕೂಡ ನನ್ನ ಜೊತೆಯಲ್ಲಿ ಸಂಗ್ರಾಮಕ್ಕೆ ಬಂದಿದ್ದಾನೆ, ಆದ್ದರಿಂದ ಈಗ ಅರ್ಜುನನನ್ನು ನಾನು ಎದುರಿಸ್ತೇನೆ ಅಂತ ಹೇಳಿಬಿಟ್ಟು ಅರ್ಜುನನನ್ನು ಎದುರಿಸುತ್ತಾ ಸುಧನ್ವ ತೀವ್ರವಾದಂತಹ ಬಾಣಪ್ರಯೋಗವನ್ನು ಆರಂಭ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಆ ಸುಧನ್ವನನ್ನು ನೋಡಿ ಇವನಿನ್ನೂ ಸಣ್ಣ ಹುಡುಗ ಅಂತ ಹೇಳಿ ಅನ್ನಿಸ್ಬಿಟ್ಟು ಸುಧನ್ವನ ಹತ್ರ ಮಾತಾಡ್ತಾ ಇದ್ದಾನೆ.

0: ಸುಧನ್ವನ ಬಾಣಪ್ರಯೋಗದಿಂದ ಅರ್ಜುನನಿಗೆ ಸಿಟ್ಟು ಬಂದಿದೆ. ಅರ್ಜುನ ಹೇಳ್ತಾ ಇದ್ದಾನೆ, ನೀನಿನ್ನು ಹುಡುಗಪ್ಪ, ನೀನು ಯುದ್ಧದಲ್ಲಿ ಸರಿಯಾದಂತಹ ಒಂದು ಶಿಕ್ಷಣವನ್ನು ಪಡೆದಿಲ್ಲ. ಸಾಮಾನ್ಯವಾಗಿ ದೇವತೆಗಳು, ರಾಕ್ಷಸರು ಯಾರೂ ಕೂಡ ನನ್ನ ಜೊತೆಯಲ್ಲಿ ಯುದ್ಧ ಮಾಡಿಬಿಟ್ಟು ಅವರು ಯಾರೂ ಗೆದ್ದವರಿಲ್ಲ. ಆದ್ದರಿಂದ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಸಾಮರ್ಥ್ಯ ನಿನಗಿಲ್ಲ. ಇನ್ನು ಹೇಳಬೇಕಾದ್ರೆ ಕರ್ಣ, ದ್ರೋಣ, ಭೀಷ್ಮಾದಿಗಳನ್ನೇ ನಾನು ಗೆದ್ದಿದ್ದೇನೆ. ಅಂಥ ಪ್ರಸಿದ್ಧ ಭಟರನ್ನು ನೀನು ತಿಳ್ಕೊಂಡಿದೆಯೋ ಇಲ್ವೋ ಗೊತ್ತಿಲ್ಲ. ಅಂಥ ನೀನು ಗಟ್ಟಿಗನಾದಂಥ ಪರಾಕ್ರಮಶಾಲಿಯಲ್ಲ. ಆದ್ದರಿಂದ ನೀನೊಬ್ಬ ಸಾಮಾನ್ಯ ಅಂತ ಹೇಳಿಬಿಟ್ಟು ಅವನನ್ನು ಹೀಯಾಳಿಸ್ತಾ ತಾನೂ ಕೂಡ ಸುಧನ್ವನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆಗ ಸುಧನ್ವನಿಗೆ ಸ್ವಲ್ಪ ಹಾಸ್ಯವೂ ಮನಸ್ಸಲ್ಲಿ ಬಂತು. ಅವನು ಅರ್ಜುನನ ಹತ್ರ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಇದ್ದದ್ದು ಕೂಡ ನಿನಗೆ ಕೃಷ್ಣನ ಒಂದು ಬಲದಿಂದ ಅನ್ನೋದನ್ನು ಒಂದು ಸೇರಿಸ್ಬಿಟ್ಟು ನೀನು ಮಾತಾಡು.
1: ಸಾರಥಿಯ ಬಲ್ಪಿಂದೆ ಕೌರವ ಬಲದ ನಿಖಿ

ಅರ್ಜುನ, ನೀನು ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೇಳ್ಕೊಳ್ತಾ ಇದೆಯಲ್ಲ, ಇಷ್ಟು ಕೂಡ ನಿನ್ನ ಸಾರಥಿಯಾದಂತಹ ಕೃಷ್ಣನ ಒಂದು ಬಲುಮೆಯಿಂದ, ಕೃಷ್ಣನ ಒಂದು ಹೆಚ್ಚುಗಾರಿಕೆ ಅಂತ ಅದೊಂದು ಸೇರಿಸ್ಬಿಡು. ಸಾಮಾನ್ಯವಾಗಿ ನಿನ್ನ ಪರಾಕ್ರಮವನ್ನು ಯಾರು ತಿಳ್ಕೊಂಡಿಲ್ಲ ಲೋಕದಲ್ಲಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಕೃಷ್ಣನನ್ನು ಕರ್ಕೊಂಡು ಬಾ, ಕರ್ಕೊಂಡು ಬಂದು ಆಮೇಲೆ ನನ್ನ ಮೇಲೆ ಯುದ್ಧಕ್ಕೆ ಬಾ, ಆವಾಗ ನೋಡು ನಿನ್ನ ಪರಾಕ್ರಮ ನಿನಗೆ ಗೊತ್ತಾಗತ್ತೆ. ಆದ್ದರಿಂದ ಈಗ ನೀನು ಒಬ್ಬಂಟಿಯಾಗಿ ಬಂದರೆ ಸುಸ್ತಾಗ್ಬಿಡ್ತೀಯ, ಖಂಡಿತವಾಗಿಯೂ ಕೂಡ ನನ್ನೊಡನೆ ನಿನಗೆ ಯುದ್ಧದಲ್ಲಿ ಜಯವಿಲ್ಲ ಅಂತ ಹೇಳಿಬಿಟ್ಟು ಅರ್ಜುನನ ರಥ ಮೇಲೆ ತೀವ್ರವಾದಂತಹ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಬಾಣದ ಹೊಡೆತಕ್ಕೆ ಅರ್ಜುನನ ರಥ ತಿರ್ರನೆ ತಿಗುರಿಯಂತೆ, ಆ ಕುಂಬಾಲನ ಕುಲಾಲ ಚಕ್ರ ತಿರುಗಿದಂತೆ ತಿರುಗ್ತಾ ಇದೆ. ಅದು ನೋಡುವುದಕ್ಕೆ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಸುಧನ್ವನ ಈ ಒಂದು ಏಟಿಗೆ ರಥ ತಿರುಗೋಣ, ಅರ್ಜುನ ಸುಧನ್ವನನ್ನು ಕೂಡ ಹೊಗಳ್ತಾ ಇದ್ದಾನೆ. ಪರಾಕ್ರಮಶಾಲಿಗಳಾದವರಿಗೆ ಯುದ್ಧ ಎಷ್ಟು ತೀವ್ರವಾಗಿ ನಡೆಯುತ್ತೋ ಅಷ್ಟು ಉತ್ಸಾಹ ಜಾಸ್ತಿಯಾಗತ್ತೆ. ಅದನ್ನೇ ವ್ಯಾಸರು ಅತೀವ ಸಮರಂ ದೃಷ್ಟ್ವ ಹರ್ಷಂ ಯಸ್ಯೋಪಜಾಯತೆ, ಯುದ್ಧ ಎಷ್ಟು ತೀವ್ರವಾಗುತ್ತೋ ಅರ್ಜುನನಿಗೆ ಅಷ್ಟು ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅರ್ಜುನ ಸುಧನ್ವನನ್ನು ಹೊಗಳ್ತಾ ಇದ್ದಾನೆ. ಸುಧನ್ವ ಭಲೇ,

0: ಸುಧನ್ವಾ, ನೀನು ಒಳ್ಳೆಯ ವೀರಪ್ಪ. ಯಾಕೆಂದ್ರೆ ನನ್ನ ರಥವನ್ನು ಈ ರೀತಿ ತಿರುಗಿಸೋದು ಅಂದರೆ ಇದು ಸಾಮಾನ್ಯವಾಗಿ ದೇವಲೋಕದಲ್ಲಾಗಲಿ, ಮನುಷ್ಯ ಲೋಕದಲ್ಲೂ ಆಗಲಿ, ಪಾತಾಳ ಲೋಕದಲ್ಲಾಗಲಿ ನಾನು ಇದುವರೆಗೂ ಕಂಡಿಲ್ಲ. ನೀನೊಬ್ಬ ಸಣ್ಣ ಹುಡುಗ, ಸತ್ತೋಗ್ಬಿಡ್ತೀಯಾ ನನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡಿಬಿಟ್ಟು. ಆದ್ದರಿಂದ ನಿನ್ನ ತಂದೆಯಾದಂತಹ ಮಹಾಭಾಗವತೋತ್ತಮ ಹಂಸಧ್ವಜನನ್ನು ಕರಕ್ಕೆ ಹೇಳು, ಅವನು ಬರಲಿ, ನಾನು ಖಂಡಿತವಾಗಿ ನಿನ್ನನ್ನು ಸಾಯಿಸೋದಿಲ್ಲ. ಆದ್ದರಿಂದ ಒಂದು ಮಾತನ್ನು ಹೇಳ್ತೀನಿ ಕೇಳು, ಈ ಕುದುರೆಯನ್ನು ಬಿಡು, ಧರ್ಮರಾಜನ ಅಶ್ವಮೇಧಕ್ಕೆ ನೀನು ಕೂಡ ಒಬ್ಬ ಭಕ್ತನಾಗಿ ಬಾ, ಖಂಡಿತವಾಗಿಯೂ ನೀನು ಹೋಗ್ತೀಯ, ಸತ್ತೋಗ್ಬಿಡ್ತೀಯ ಅಂತ ಹೇಳಿಬಿಟ್ಟು ಅರ್ಜುನ ಪುನಃ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸುಧನ್ವ ಬಹಳ ಧೈರ್ಯದಿಂದ ಹೇಳ್ತಾ ಇದ್ದಾನೆ, ಅರ್ಜುನ ಈ ಕುದುರೆಯನ್ನು ಖಂಡಿತವಾಗಿಯೂ ನಾವು ಬಿಡೋದಿಲ್ಲ.
1: ಇನ್ನು ಹಯಮಂ ಬಿಡುವನಲ್ಲ ನಿನಗೆ.

0: ಅರ್ಜುನ, ನಮ್ಮ ತಂದೆಯಾಗಲಿ ನಾನಾಗಲಿ ಈ ಕುದುರೆಯನ್ನು ಖಂಡಿತವಾಗಿಯೂ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಸಹಾಯವಿಲ್ಲದೆ ನೀನು ನಮ್ಮನ್ನು ಏನು ಮಾಡೋಕ್ಕಾಗತ್ತೆ? ಇದೆಲ್ಲ ಮನಸ್ಸಿನಲ್ಲಿ ನೀನು ಕಲ್ಪನೆಯನ್ನು ಮಾಡ್ಕೊಳ್ಬೇಡ, ವಾಪಸ್ ಹತ್ತಿನಾಪುರಕ್ಕೆ ಹೋಗ್ಬಿಡು. ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಈ ನನ್ನ ತಂದೆಯಾದಂತಹ ಹಂಸಧ್ವಜನೂ ಕೂಡ ಅಶ್ವಮೇಧ ಯಾಗಕ್ಕೆ ಇದೇ ಕುದುರೆಯಿಂದಲೇ ದೀಕ್ಷೆಗೊಳ್ತಾನೆ. ಆವಾಗ ನೀನು ನಿನ್ನ ವಿಕ್ರಮದಿಂದ ಭೂಮಂಡಲವನ್ನೆಲ್ಲ ಗೆಲ್ಲಪ್ಪ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವನು ಪುನಃ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬಂದಿದೆ, ಉತ್ಸಾಹವು ಏರ್ತಾ ಇದೆ. ಸುಧನ್ವನನ್ನು ಹೇಳ್ತಾ ಇದ್ದಾನೆ, ನಿನ್ನನ್ನು ಗೆಲ್ಲೋದಕ್ಕೆ ಕೃಷ್ಣ ಬೇಕು ಅಂತ ಮತ್ತೆ ಹೇಳ್ತಾ ಇದೆಯಾ? ನನ್ನಲ್ಲಿರೋ ಧನುಸ್ ಯಾವುದು, ಬಾಣ ಯಾವುದು, ನನ್ನ ದಿವ್ಯವಾದಂಥ ರಥ ಯಾವುದು?
1: ಈ ಚಾಪಮೀ ಬಾಣಮೀ ದಿವ್ಯ ರಥಂ ಈ ವನೇ ಚರಧ್ವಜಂ

0: ಸುಧನ್ವ, ಈ ನನ್ನ ಗಾಂಡೀವ ಧನಸ್ಸು, ಅಕ್ಷಯ ಬಾಣಗಳು, ಈ ಅಗ್ನಿದತ್ತ ರಥ, ಆಂಜನೇಯ ಧ್ವಜದ ಮೇಲೆ ಕುಳಿತುಕೊಂಡಿದ್ದಾನೆ, ಈ ಶ್ವೇತ ವಾಹನಗಳು, ಎರಡು ಕೈಯಿಂದಲೂ ಪ್ರಯೋಗ ಮಾಡುವಂತಹ ಸವ್ಯಸಾಚಿತ್ವ, ಈ ದೇವದತ್ತ ಶಂಖ, ಇದೆಲ್ಲವೂ ನನಗೆ ಸಾಮಾನ್ಯಕ್ಕೋಸ್ಕರವಾಗಿಲ್ಲ, ಇದೆಲ್ಲವೂ ನಿನ್ನನ್ನು ಗೆಲ್ಲದೆ ಇದ್ರೆ ವ್ಯರ್ಥವಾಗ್ಬಿಡತ್ತೆ. ಅಷ್ಟೇ ಅಲ್ಲ, 14 ಲೋಕವನ್ನು ಕೂಡ ಒಂದು ಅಣು ಅಂತ ತಿಳ್ಕೊಂಡ್ಬಿಡ್ತೀನಿ. ನೀನು ನನಗೆ ಸಮಾನವೇನಯ್ಯ, ನೀನು ನನಗೆ ದೊಡ್ಡ ವೀರನೇನಯ್ಯ, ಫಡ ಅಂತ ಹೇಳ್ಬಿಟ್ಟು ಸುಧನ್ವನನ್ನು ತೆಗಳ್ತಾ 700 ಬಾಣವನ್ನ ಒಂದೇ ಕಾಲಕ್ಕೆ ಸುಧನ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಇಡೀ ದಿಕ್ಕುಗಳಲ್ಲೆಲ್ಲ ಬಾಣ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಸುಧನ್ವನು ಕೂಡ ಅರ್ಜುನನನ್ನ ಅದೇ ರೀತಿಯಲ್ಲಿ ಹಾಸ್ಯ ಮಾಡ್ತಾ ಅವನನ್ನ ಯುದ್ಧಕ್ಕೋಸ್ಕರ ಉತ್ಸಾಹಗೊಳಿಸ್ತಾ ಇದ್ದಾನೆ. ಅರ್ಜುನ, ಇದೆಲ್ಲವೂ ನಿನ್ನಲ್ಲಿದೆ, ಆದರೆ ಇದರ ಜೊತೆಯಲ್ಲಿ ಒಬ್ಬ ಸಾರಥಿಯ ಹೆಸರನ್ನು ಹೇಳು.
1: ದಿವ್ಯಾಖಯ ರಥ

ಸವ್ಯಸಾಚಿತ್ವ ಎಲ್ಲವೂ ಕೂಡ ನಿನಗೆ ಸಿಕ್ಕಿದ್ದು ಕೃಷ್ಣನ ಜೊತೆಯಲ್ಲಿ ಖಾಂಡವ ವನವನ್ನು ದಹನ ಮಾಡಬೇಕಾದ್ರೆ. ಆದ್ದರಿಂದ ಆ ಕೃಷ್ಣ ಬಂದು ಸಾರಥ್ಯವನ್ನು ಮಾಡಿದರೆ ನಿನಗೆ ಜಯ ಉಂಟು. ಸಾಕ್ಷಾತ್ ವಾಯುದೇವ ಯಾವ ಮೇಘವನ್ನು ಕ್ಷಣ ಮಾತ್ರದಲ್ಲಿ ಹಾರಿಸ್ತಾನೋ ಅದನ್ನು ಒಂದು ಸಣ್ಣ ಬೀಸಣಿಕೆಯಿಂದ ನಾವು ಹಾರಿಸ್ಬಿಡ್ತೀವಿ ಅಂದರೆ ಅದು ಹುಚ್ಚು ಅಂತಾರೆ. ಅದೇ ರೀತಿಯಾಗಿ ಈ ಒಂದು ಸಾಮಾನ್ಯ ಸಾರಥಿಯಿಂದ ನೀನು ಗೆಲ್ತೀನಿ ಅಂತಂದರೆ ಅದು ಹುಚ್ಚೂಪ ಅಂತ ಹೇಳಿಬಿಟ್ಟು ಪುನಃ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನನಿಗೂ ಕೂಡ ಬಹಳ ಉತ್ಸಾಹ ಉಂಟಾಗಿದೆ. ನೋಡ್ತಾ ಇದ್ದಾನೆ, ಬೇಸಿಗೆಯ ಮಧ್ಯಾಹ್ನ ಕಾಲದ ಸೂರ್ಯನಂತೆ ಕಲಿಸುಧನ್ವ ಕಂಗೊಳಿಸ್ತಾ ಇದ್ದಾನೆ.

ಆ ಸಂದರ್ಭದಲ್ಲಿ ಮಧ್ಯಾಹ್ನ ಸೂರ್ಯನಂತೆ ಬಹಳ ಪ್ರಭಾವಶಾಲಿಯಾಗಿ ಸುಧನ್ವ ಕಾಣ್ತಾ ಇದ್ದಾನೆ. ಸಾಮಾನ್ಯ ಬಾಣದಿಂದ ಇವನನ್ನು ನಾನು ಸೋಲಿಸಕ್ಕಾಗೋದಿಲ್ಲ ಅಂಥೇಳಿ ಖಾಂಡವ ವನವನ್ನು ಸುಟ್ಟಾಗ ಅಗ್ನಿ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ತನ್ನ ಆಗ್ನೇಯಾಸ್ತ್ರವನ್ನು ಸಾಕ್ಷಾತ್ ಅಗ್ನಿದೇವನೇ ಅರ್ಜುನನಿಗೆ ಕೊಟ್ಟಿದ್ದ. ಅದನ್ನು ಗಾಂಡೀವ ಧನಸ್ಸಿಗೆ ಹೂಡಿದ್ದಾನೆ. ಆ ಹೂಡಿದ ಕೂಡಲೇ ಆಗ್ನೇಯಾಸ್ತ್ರದಿಂದ ಕಪ್ಪಾದ ಹೊಗೆ ಎದ್ದು ಬಿಟ್ಟಿದೆ. ಅಂದರೆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಬಿಟ್ಟಿದೆ, ಕುಲಾದ್ರಿಗಳೆಲ್ಲ ಕಾದು ಬಿಟ್ಟಿದೆ. ಕುದೀತಾ ಇರುವಂಥ ನೀರು ಹೇಗೆ ಹೊರಗೆ ಚೆಲ್ಲತ್ತೋ ಆ ರೀತಿ ಆಗ್ನೇಯಾಸ್ತ್ರದ ಒಂದು ಆ ಶಾಖದಿಂದ ಸಮುದ್ರವೇ ಮೇರೆ ದಪ್ತಾ ಇದೆ. ಅಂಥ ಒಂದು ದಿವ್ಯವಾದಂಥ ಶಾಖ ಆಗ್ನೇಯಾಸ್ತ್ರದಿಂದ ಬರ್ತಾ ಇದೆ. ಅದ್ಭುತವನ್ನ ಏನು ಹೇಳೋದು. ಅದನ್ನು ಕವಿ ಇದು ವಡವಾಗ್ನಿಯೋ ಸಾಕ್ಷಾತ್ ರುದ್ರನ ಮೂರನೇ ಕಣ್ಣು ಅಂತ ಹೇಳಿಬಿಟ್ಟು ವರ್ಣನೆ ಮಾಡ್ತಾ ಇದ್ದಾನೆ.

ಈ ಸಮುದ್ರ ಜಲವನ್ನೇ ನನ್ನ ಬಾಯಾರಿಕೆಗೋಸ್ಕರ ಕುಡಿದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಆ ಸಮುದ್ರದಿಂದ ಎದ್ದಂತಹ ಸಾಕ್ಷಾತ್ ವಡಭಾಗ್ನಿಯೋ ಶಿವನ ಮೂರನೇ ಕಣ್ಣೋ ನೋಡುವುದಕ್ಕೆ ಹೇಳೋಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಅದ್ಭುತವಾದಂತಹ ಆಗ್ನೇಯಾಸ್ತ್ರವನ್ನ ಅರ್ಜುನ ಪ್ರಯೋಗ ಮಾಡಿದ್ದಾನೆ. ಸುಧಂದನ ಮೇಲೆ ಆ ಆಗ್ನೇಯಾಸ್ತ್ರದ ಜ್ವಾಲೆ ಬಹಳ ವೇಗವಾಗಿ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಇಡೀ ಸುಧನ್ವನ ಸೈನ್ಯವೇ ಆ ಒಂದು ಆಗ್ನೇಯಾಸ್ತ್ರದ ಬೇಗೆಗೆ ಬೆಂದು ಹೋಗ್ತಾ ಇದೆ. ಬಹಳ ತೀವ್ರವಾದಂತಹ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ.

ಆ ಆಗ್ನೇಯಾಸ್ತ್ರದಿಂದ ಕಪ್ಪಾದಂತಹ ಹೊಗೆ ಎದ್ದು ಬಿಟ್ಟಿದೆ. ಹತ್ತು ದಿಕ್ಕುಗಳನ್ನು ಕೂಡ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದರಿಂದ ಕೆಂಪಾದ ಉರಿಗಳ ಕಿಡಿಗಳೆಲ್ಲ ಹಾರ್ತಾ ಇದೆ, ಕೆಂಡಗಳೆಲ್ಲ ಸುರಿತಾ ಇದೆ. ಅದನ್ನು ನೋಡಿದರೆ ಈ ಕಿಚ್ಚಿಗೆ ಈ ಸೈನ್ಯ ಇನ್ನು ಹೆಚ್ಚಿಗೆ ಹೊತ್ತು ಉಳಿಯೋದಿಲ್ಲ ಅನ್ನುವಂತಹ ಸ್ಥಿತಿ ಬಂದುಬಿಟ್ಟಿದೆ. ಹಂಸಧ್ವಜನ ಸೇನೆ ಇಡೀ ಸೈನ್ಯವೇ ಒಂಥರ ಕರ್ಕಲಾಗುವಂತಹ ಸ್ಥಿತಿಗೆ ಬಂದುಬಿಟ್ಟಿದೆ. ಯುದ್ಧದಲ್ಲಿ ಸೈನಿಕರೆಲ್ಲ ಆಯುಧಗಳನ್ನೆಲ್ಲ ಹಿಡಿದಿದ್ರು, ಅದೆಲ್ಲ ಲೋಹಮಯವಾದಂಥ ಆಯುಧಗಳು. ಆಗ್ನೇಯಾಸ್ತ್ರದ ಆ ಒಂದು ಶಾಖಕ್ಕೆ ಅದೆಲ್ಲವೂ ಕೂಡ ಕಾದು ಬಿಟ್ಟು ಅದನ್ನ ಕೈಯಲ್ಲಿ ಹಿಡ್ಕೊಳ್ಳೋ

ಯುದ್ಧದಲ್ಲಿ ಸೈನಿಕರು ಹಿಡಿದಂತಹ ಆಯುಧಗಳೆಲ್ಲ ಕಾದುಬಿಟ್ಟು ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಬಾಣದ ಅಗ್ನಿಗೆ ಕುದುರೆ ಆನೆ ಎಲ್ಲವೂ ಕೂಡ ಆಹುತಿಗಳಾಗ್ಬಿಡತ್ತೆ, ಇನ್ನು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ, ಎಲ್ಲವೂ ಸುಟ್ಟು ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಸುಧನ್ವನಿಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಯಿತು. ಬಹಳ ಸಿಟ್ಟಿನಿಂದ ತನ್ನ ಧನುಸ್ಸಿನಲ್ಲಿ ವಾರುಣಾಸ್ತ್ರವನ್ನು ಹೂಡಿಬಿಟ್ಟಿದ್ದಾನೆ. ಹೋದ್ಬಿಟ್ಟು ವೇಗವಾಗಿ ವಾರುಣಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಆ ವಾರುಣಾಸ್ತ್ರದಿಂದ ಆಗ್ನೇಯಾಸ್ತ್ರದ ಉರಿ ಪೂರ ನಂದುಬಿಟ್ಟು ಜಲಮಯವಾಗ್ಬಿಟ್ಟಿತು. ಆ ಜಲಮಯವಾದದ್ದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಕೂಡ ಬರೀ

0: ಅರ್ಜುನನ ಸೈನ್ಯದವರೆಲ್ಲ ವಾದ್ಯಗಳನ್ನು ಬಾರಿಸ್ತಾ ಇದ್ರು. ಇನ್ನಾಯಿತು, ನಮ್ಮ ಆಗ್ನೇಯಾಸ್ತ್ರದಿಂದ ಸುಧನ್ವನ ಸೈನ್ಯ ಪೂರ ಸುಟ್ಟೋಯಿತು, ಇನ್ನು ಹೆಚ್ಚಿಗೆ ಹೊತ್ತು ಉಳಿಯೋದಿಲ್ಲ ಇದೆಲ್ಲ ಅಂತ ಬಹಳ ಸಂತೋಷದಿಂದ ವಾದ್ಯಗಳನ್ನೆಲ್ಲ ಬಾರಿಸ್ತಾ ಇದ್ರು. ಆದರೆ ಅವರ ಸಮೇತವಾಗಿ ಎಲ್ಲ ವಾದ್ಯಗಳು ಕೂಡ ಮುಳುಗು ಹೋಗ್ಬಿಟ್ಟಿದೆ. ಅಲ್ಲಿ ನೋಡಿದರೆ ಆನೆ ಎಲ್ಲಿದೆ, ಕುದುರೆ ಎಲ್ಲಿದೆ, ರಥ ಎಲ್ಲಿದೆ, ಯಾವುದೂ ಕಾಣ್ತಾ ಇಲ್ಲ. ಆ ಸುಧನ್ವನ ವಾರುಣಾಸ್ತ್ರದಿಂದ ಎಲ್ಲರೂ ಕೂಡ ಆ ಅಂಬುಧಾರೆಗಳಲ್ಲಿ ಇಡೀ ಸೈನ್ಯವನ್ನೇ ಮುಳುಗಿಸಿಬಿಟ್ಟಿದ್ದಾನೆ. ಅರ್ಜುನ ಬೆರಗಾಗಿ ನೋಡ್ತಾ ಇದ್ದಾನೆ, ಇದೇನಿದು ಇವನ ವಾರುಣಾಸ್ತ್ರ ಪ್ರಯೋಗ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಆಶ್ಚರ್ಯವಾಗ್ಬಿಡ್ತು. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಥಟ್ಟನೆ ಜ್ಞಾಪಕ ಬಂತು, ಈ ನೀರನ್ನು ಓಡಿಸಬೇಕಾದ್ರೆ ವಾಯುವ್ಯಾಸ್ತ್ರವನ್ನೇ ಪ್ರಯೋಗ ಮಾಡಬೇಕು ಅಂತ ಹೇಳಿಬಿಟ್ಟು ತಾನು ಬಹಳ ಬೇಗದಿಂದ ವಾಯುವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. 21 people killed in a massive fire at a hotel in Delhi's Malviya Nagar. Prime Minister Narendra Modi expresses grief, announces an ex gratia of 2 lakh rupees to next of kin of each deceased. Trinamool Congress faces turmoil as expelled MLA

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4 ಗಂಟೆ

0: 5 ನಿಮಿಷಕ್ಕೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000 ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು

ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ಧರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2 ಕೋಟಿ 19 ಲಕ್ಷ ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಮ್ಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೆ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ್ ಚರಿತ್ರೆ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್. ಹಮೇ ಭೀ ಬಹುತ್ ದಿನೋ ಸೆ ಶ್ರೀ ಶಂಕರಾಚಾರ್ಯ ಜಿ ಕೆ ಬಾರೆ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ. ಉನ್ಕೆ ನಾಮ್ ಸ್ಮರಣ್ ಸೆ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
2: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯಿಯೆ ನಾ.
2: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗಕ್ಕೆ ಋಷಿ ದೇವಾಂಶ ಸಂಭೂತ ಥೆ, ಯೇ ಭಗವಾನ್ ಶಂಕರ್ ಕೆ ಅವತಾರ್ ಥೆ.
1: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
2: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
2: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವುವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾ ಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
1: ಏ ಮಾನವ್ ಹೋತೆ ಹುವೆ ಬಿ ದೇವತಾ ಥೇನ?
2: ಹಾಂ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೆ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯ.
1: ಏ ಬಡೇ ಪರಮಾರ್ಥಿಕ್ ವಿದ್ವಾಂತೆ ದಯಭೂತೇನ?
2: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನ?
2: ಹಾಂ ಹಾಂ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾತ್ ರಹಾ ಕರ್ತೆ ಥೆ.
1: ಉನ್ಕಾ ದೂಸರಾ ನಾಮ ಆರ್ಯಾಂಬಾ ಥಾನಾ?
2: ಹಾಂ ಹಾಂ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಬಿ ಕೋಯಿ ಸಂತಾನ ನಹಿ ಥಿ. ಪತಿ ಪತ್ನಿ ನಿಸ್ಸಂತಾನ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನ ಎಂದರೆ ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
2: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿಲ್ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೇ ಪಾಸ್ ಕೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತೆ.
2: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೆ ಏಕ್ ದಿನ ಪಹಲೆ ಶಿವಜಿನೆ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯಾ.
1: ಭಗವಾನ್ ಕಿ ಸೇವಾ ಸೆ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
2: ಹಾಂ ಹಾಂ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರ ಕೇಳಿಯೇ ಪ್ರಾರ್ಥನಾ ಕಿ. ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಕೀ ಬಾ ಚುನ್ನೆ ಕೇಳಿಯೇ ಕಹ.
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
2: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಾಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರ ಕೋ ಜನಂ ದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
2: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೆ ಪುತ್ರ ಕಾ ನಾಮ ಶಂಕರ್ ಹಿ ರಖಾ ಗಯ.
1: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
2: ಹಾ, ಯೇಹಿ ನಹಿ, ಕೈ ಮಹಾಪುರುಷೋ ಕಾ ಜನ್ಮ ದಿನ್ ಆಜ್ಕಲ್ ಬಿ ವಿವಾದಾತ್ಮಕ ತೋ ಹೈ ಹಿ. ಇನ್ಕೆ ಕೈ ನಾಮ ಹೈ ಜೈಸೆ ಬ್ರಹ್ಮ ಸ್ವರೂಪಾಚಾರ್ಯ, ದೂಸರಾ ನಾಮ ಹೈ ಸುರೇಶ್ವರಾಚಾರ್ಯ.
1: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
2: ಹಾ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಾ ಥಾ. ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೆ ಶಾಸ್ತ್ರೀಯ ವಿಧಿ ಸೆ ಉಪನಯನ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕಲ್ ಭೇಜ್ ದಿಯಾ.
1: ಶಂಕರ್ ಪಡಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೆ ನಾ?

0: हाँ हाँ 2 साल में ही सभी उपनिषद पुराण वेद और सभी धर्मशास्त्रों का अध्ययन संपूर्ण रूप से किया।
1: ದಶ ದಿಕ್ಕುಗಳಲ್ಲೂ ಇವರ ಹೆಸರು ಪ್ರಖ್ಯಾತಗೊಂಡಿತು ಅಲ್ಲವೇ?
0: ಹಾ ಹಾ ಏಕ್ ಬಾರ್ ಗುರುಕುಲ್ ಕೆ ನಿಯಮಾನುಸಾರ ಶಂಕರ್ನೆ ಏಕ್ ದಿನ ಭಿಕ್ಷಾ ಕೇಲೇ ಏಕ ಗರೀಬ್ ಬ್ರಾಹ್ಮಣ್ ಕೆ ಘರ್ ಪಹುಂಚೆ ಉನ್ಕೆ ಘರ್ ಮೇ ದೇನೆ ಕೇಲೇ ಕುಚ್ ಭೀ ನಹೀ ಥಾ ಶಂಕರ್ ಕೆ ಅನುರೋಧ ಪರ್ ಏಕ್ ಆವಲಾ ಹೀ ಭಿಕ್ಷಾ ಕೆ ರೂಪ್ ಮೇ ದೇ ದಿಯಾ ಶಂಕರ್ ಕಾ ದಿಲ್ ಬಹುತ್ ಪಿಗಲ್ ಗಯಾ।
1: ಆವಲಾ ಎಂದರೇನು ಬಹಂಜಿ?
0: ಆವಲಾ ಎಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ।
1: ದಿಲ್ ಪಿಘಲ್ನ ಎಂದರೇನು ಬೆಹೆಂಜಿ?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ। ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚ್ಕರ್ ಲಕ್ಷ್ಮೀ ಸೆ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ।
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು।
0: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು। ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೆ ಭರ್ ಗಯ।
1: ಅಬ್ಬಾ ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೇನ?
0: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೆ ಮಾನೆ ವಿವಾಹ ಕರ್ನೆ ಕೋ ಕಹಾ ಮಗ ಶಂಕರ್ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ।
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು। ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು।
1: ಏ ಬಡೆ ಮಾತು ಭಕ್ತ ಥೇನಾ?
0: ಹಾ, ಇಸ್ಕೇಲಿಯೇ ಏಕ್ ನಿದರ್ಶನ್ ಹೈ ಮಾ ರೋಜ್ ಅಪ್ನೆ ಘರ್ ಸೆ ದೂರ ರಹನೆ ವಾಲಿ ಪೂರ್ಣ ನದಿ ಮೇ ನಹಾನೆ ಜಾತಿ ಥಿ ಕಮ್ಜೋರಿ ಔರ್ ಬೀಮಾರ್ ಸೆ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ ಮಾ ಕೆ ಅಸಹಾಯಕತಾ ಸೆ ಬಹುತ್ ದುಃಖಿ ಹುಯೆ।
1: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ ಥಾ।
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೆ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ ಕೆ ಆಗೇ ಲಾನೆ ಕೆ ಲಿಯೆ ಪ್ರಾರ್ಥನಾ ಕಿ। ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ।
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳ ಕೆ ರಾಜ ರಾಜಶೇಖರ್ 7 ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೆ ಪ್ರಭಾವಿತ ಹುಯೆ। ರಾಜಾನೆ ಅಪನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಭೀ ಭೇಜಾ ಬಾಲಕ್ ನೆ ಹಾತಿ ಸ್ವೀಕಾರ ನಹಿ ಕಿಯಾ ಅಪ್ನಾ ಅಸಮರ್ಥತಾ ಪ್ರಕಟ್ ಕಿ।
1: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೈ ನಾ?
0: ಹಾ ಹಾ, ಬಾಲಕ್ ಶಂಕರ್ನೆ ರಾಜ ಕೋ ಸಮಜಾಯಾ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪ್ನಾ ಅಪ್ನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದಾಧ್ಯಯನ್ ಏವಂ ಅಧ್ಯಾಪನ್ ಕಾ ಕಾಮ್ ಹೈ ಹಮೇ ಹಾತಿ ಕೋ ಲೇಕರ್ ಕ್ಯಾ ಕರ್ನಾ ಹೈ ಇಸಿಲಿಯೆ ಹಾತಿ ಮುಜೆ ನಹಿ ಚಾಹಿಯೆ।
1: ರಾಜ ಬಾಲಕ್ ಕಿ ಬಾತೋನ್ ಸೆ ಔರ್ ಪ್ರಭಾವಿತ ಹುವಾ ಹೋಗಾನಾ?
0: ಹಾ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು। ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: ಹಾ, ಭಾವಾವೇಶ ಸೆ ಶಂಕರ್ ಕೆ ಚರಣೋ ಮೇ ಸ್ವರಣ ಸೆ ಸಿಕ್ಕೆ ರಖಕರ್ ಪ್ರಣಾಮ ಕಿಯಾ ಶಂಕರ್ ನೆ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಜ್ಕರ್ ಉನ್ ಸಿಕ್ಕೋ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ।
0: ಬಾಲಕ್ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ ಮಾತಾಜಿ ಸೆ ಆಜ್ಞಾ ಮಾಂಗೆ ಮಗರ್ ಮಾನೆ ಅನುಮತಿ ನಹಿ ದಿ ಮಾ ಕೋ ಬೇಟ ಸನ್ಯಾಸ ಲೇನ ಉಚಿತ್ ನ ಲಗ।
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾ ಜರೂರ್, ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ ಮಾ ಕೆ ಸಾತ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ ತಬ್ ವಹಾ ಏಕ್ ಮಗರ್ನೆ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗ।
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೆ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು।
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು

0: ಅವಳು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
1: ಹಾ ಹಾ, ಲಹೂಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾಸೆ ಮಗರ್ನೆ ಛೋಡ್ ದಿಯಾ, ಮಾನೆ ಉಸೆ ಘರ್ ಲೇ ಚಲ್ನೆ ಕೋ ಕಹಾ, ಮಗರ್ ಸನ್ಯಾಸಿ ಕೋ ಘರ್ ಕಹಾ, ಮಾಸೆ ಹಿ ಪುಛಾ.
0: ವಾಹ್, ಶಂಕರ್ ಜಿ ಕಾ ಸಂಕಲ್ಪ ಕಿತ್ನಾ ದೃಢ ಹೈ ನಾ.
1: ಏಕ್ ಬಾರ್ ಗುರುಮುಖ ಸೆ ಸುನಾ ಥಾ ಕಿ ಸ್ವಯಂ ಪತಂಜಲಿ ಭಗವಾನ್ ನರ್ಮದಾ ಕೆ ಕಿನಾರೆ ಏಕ ಗುಫಾ ಮೇ ಸಹಸ್ರೋ ವರ್ಷೋನ್ ಸೆ ಸಮಾಧಿಸ್ತ ಹೈ. ತುರಂತ ಶಂಕರ್ ಜಿ ಉನ್ಕಿ ಖೋಜ್ ಮೇ ನಿಕಲ್ ಪಡೆ, ಉಸ್ ಗುಫಾ ತಕ್ ಪಹುಂಚೆ.
0: ಶಂಕರ್ ಜಿ ಕೋ ಋಷಿ ಮುನಿ ಜ್ಞಾನಿ ಏಂ ಯೋಗಿಯೋಂಕೆ ಪ್ರತಿ ವಿಶೇಷ ರುಚಿ ಥೀ ನಾ?
1: ಹಾ ಹಾ, ಜರೂರ್. ಯೋಗಿ ಕೆ ನಿಶ್ಚಲ ದೇಹ ಮೇ ಸ್ಪಂದನ್ ಹೋನೆ ಲಗಾ, ಯಹ ದೇಖ ಕರ್ ಶಂಕರ್ ನೆ ಉನ್ಹೇ ನತಮಸ್ತಕ್ ಪ್ರಣಾಮ್ ಕಿಯಾ. ಗೋವಿಂದ ಪಾದನೆ ಶಂಕರ್ ಕೋ ಅಪ್ನಿ ಸಾರಿ ವಿದ್ಯಾ ದೇನೆ ಸಿಖಾನೆ ಲಗೆ. ಜಾನೆ ಕೆ ಪಹಲೆ ಗುರುನೆ ಶಂಕರ್ ಸೆ ಕಹಾ ಕಿ ವೈದಿಕ ಧರ್ಮ ಕಿ ಪುನಃ ಸಂಸ್ಥಾಪನಾ ಕರ್ನೆ ಕೆ ಲಿಯೇ ಶಂಕರ್ ಕೆ ಅಂಶ ಸೆ ತುಮಾರಾ ಜನ್ಮ ಹುವಾ ಹೈ. ಯಹಾ ಸೆ ಕಾಶಿ ಜಾಕರ್ ಶಂಕರ್ ಭಗವಾನ್ ಕಾ ದರ್ಶನ್ ಪಾಕರ್ ಆಗೆ ಕಾ ಕಾಮ್ ಕರೋ. ಇತನಾ ಕಹಕರ್ ಉನ್ಹೊನೆ ದೇಹ ತ್ಯಾಗ ಕಿಯಾ.
0: ದೇಹ ತ್ಯಾಗವೆಂದರೆ ಮರಣ ಹೊಂದುವುದು ಎಂದಲ್ಲವೇ?
1: ಹೌದು. ಆಗೆ ಗುರುಕ್ಕೆ ಆಜ್ಞಾನುಸಾರ್ ವಾರಣಾಸಿ ಪಹುಂಚಕರ್ ಮಣಿಕರ್ಣಿಕಾ ಘಾಟ್ ಕೆ ನಿಕಟ್ ಆವಾಸ ರಹನೆ ಲಗೆ.
0: ಮಣಿಕರ್ಣಿಕಾ ಎಂಬುದು ಕಾಶಿಯ ಒಂದು ಪ್ರಸಿದ್ಧ ಘಟ್ಟದ ಹೆಸರಲ್ಲವೇ?
1: ಹೌದು. ವಹಾ ಕೈ ಪಂಡಿತೋನ್ಸೆ ವಾದ್ ವಿವಾದ್ ಕರ್ಕೆ ಪರಾಜಿತ್ ಕಿಯಾ, ವಹಾ ಕೈ ಯುವಕ್ ಉನ್ಕೆ ಶಿಷ್ಯತ್ವ ಕೋ ಗ್ರಹಣ ಕಿಯಾ. ವಹಿ ರಾಸ್ತೆ ಮೇ ಏಕ್ ಬಾರ್ ಏಕ್ ಶವ್ ಕೋ ರಖಿ ಮಾತಾ ಭವಾನಿ ಕಾ ಬಿ ದರ್ಶನ್ ಹುವ.
0: ಇವರಿಗೆ ಮತ್ತೊಮ್ಮೆ ಚಂಡಾಲನ ರೂಪದಲ್ಲಿ ಭಗವಾನ್ ಶಂಕರರ ದರ್ಶನವು ಸಹ ದೊರಕಿತಲ್ಲವೇ?
1: ಹಾ ಹಾ, ಜರೂರ್. ತಬ್ ಶಂಕರ್ನೆ ವಿಶ್ವೇಶ್ವರ್ ಭಗವಾನ್ ಏವಂ ಭವಾನಿ ಮಾತಾ ಕೋ ಪ್ರಣಾಮ್ ಕರ್ ಬದ್ರಿಕಾಶ್ರಮ್ ಜಾನೆ ಕಾ ನಿಶ್ಚಯ ಕಿಯಾ. ರಾಸ್ತೆ ಮೇ ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಸೆ ಹರಾಕರ್ ಅನೇಕ ತೀರ್ಥ ಸ್ಥಳೋಂ ಕಾ ದರ್ಶನ್ ಕರ್ ಬದ್ರಿಕಾಶ್ರಮ್ ಪಹುಂಚೆ.
0: ಬದ್ರಿಕಾಶ್ರಮ್ ಭಾರತ ಕೆ ಉತ್ತರ ಕೆ ಹಿಮಾಲಯ ಮೇ ಸ್ಥಿತ ಅತ್ಯಂತ ಪ್ರಸಿದ್ಧ ಹಿಂದೂಂ ಕಾ ಪುಣ್ಯಕ್ಷೇತ್ರ ಹೈ ನಾ?
1: ಹಾ ಹಾ, ವಹಾ ತಪ್ತ ಕುಂಡ ಮೇ ನಹಾಕರ್ ನಾರದ ಕುಂಡ ಮೇ ಪಡಿ ಹುಯಿ ನಾರಾಯಣ್ ಮೂರ್ತಿ ಕೋ ಬಾಹರ್ ನಿಕಾಲ್ಕರ್ ವಹಿ ಫಿರ್ ಸೆ ಬದ್ರಿನಾಥ್ ಮಂದಿರ್ ಕಿ ಸ್ಥಾಪನಾ ಕಿ.
0: ಬಹುತ್ ಶ್ರೇಷ್ಠ ಕಾಮ್ ಕಿಯಾ ನಾ.
1: ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಮೇ ಹರಾಕರ್ ವೇದೋಂ ಕಿ ಪತಾಕಾ ಚಾರೋ ತರಫ ಹರಾನೆ ಲಗೆ.
0: ಇನ್ಹೋನೆ ಬೇಲಿ ಕೆ ಪ್ರಭಾಕರ್ ಬ್ರಾಹ್ಮಣ್ ಕೆ 13 ವರ್ಷ ಕೆ ಪುತ್ರ ಕೋ ವೇದಾಧ್ಯಯನ ಕಾ ಜ್ಞಾನ ಪ್ರದಾನ ಕಿಯಾ.
1: ಹಾ, ಆಗೆ ವೋ ಶಂಕರಾಚಾರ್ಯ ಕಾ ಶಿಷ್ಯ ಬನ್ಕರ್ ಹಸ್ತಾಮಲಕ್ ನಾಮ ಸೆ ಪ್ರಸಿದ್ಧ ಹುವಾ. ಐಸಾ ಕೈ ಅದ್ಭುತ ಚಮತ್ಕಾರೋಂ ಸೆ ಸಬ್ ಕೋ ಶಂಕರ್ ನೆ ವಿಸ್ಮಿತ ಕಿಯಾ. ಕೈ ಬಾಧಾವೋಂ ಕಾ ಸಾಮನಾ ಕರ್ ಭಾರತ್ ಕಿ ಚಾರೋ ದಿಶಾವೋಂ ಮೇ ಚಾರ್ ಮಠ ಏವ ಮಂದಿರೋಂ ಕಾ ಪುನರ್ ನಿರ್ಮಾಣ ಕಿಯಾ. ಉತ್ತರ ಮೇ ಬದ್ರಿನಾಥ್, ದಕ್ಷಿಣ ಮೇ ರಾಮೇಶ್ವರ್, ಪೂರ್ವ ಮೇ ಜಗನ್ನಾಥ್ಪುರಿ, ಪಶ್ಚಿಮ ಮೇ ದ್ವಾರಕಾನಾಥ್. ಎ ಚಾರೋ ಮಂದಿರ್ ಹೈ. ಅಪ್ನಿ 32 ವರ್ಷ ಕಿ ಆಯು ಮೇ ಶ್ರೀ ಕೇದಾರನಾಥ್ ಮೇ ಯೋಗ ಸಮಾಧಿ ದ್ವಾರ ಅಪ್ನಾ ಶರೀರ ತ್ಯಾಗ ಕರ್ ದಿಯಾ. ಅಚ್ಚಾ, ಸಮಯ ಹೋ ಗಯಾ ಹೈ, ಫಿರ್ ಮಿಲೇಂಗೆ.
0: ಕಾಫಿ ವಿಷಯ ಸಮಝಾ ದಿಯಾ, ಧನ್ಯವಾದ. ಧನ್ಯವಾದ್ ಬಹನ್ಜಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು SP ವೇದಾವತಿ, ಇವರೊಂದಿಗೆ ಭಾಗವಹಿಸಿದವರು ನುಸರತ್ M ಹಾಗೂ ಅರ್ಷಿಯಾ Z.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಆಕಾಶವಾಣಿ ಬೆಂಗಳೂರು. ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಸಂಜೆ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಡಾ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. ಸಂಜೆ 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ವಿಷಯ ಭಾರತದ ದಿವಾಳಿತನ ಚೌಕಟ್ಟು. ಆರ್ಥಿಕ ಸಂಕಷ್ಟದಿಂದ ರಚನಾತ್ಮಕ ಪರಿಹಾರದವರೆಗೆ ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಪ್ರಸ್ತುತಿ ಸಹನ. 9:30 ಕ್ರೀಡಾಲೋಕ ಅಂತಾರಾಷ್ಟೀಯ ಸೈಕಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ನಂತರ ಕ್ರೀಡಾ ವರದಿ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ್ ಘೋಷ್ ಅವರ ವಾಯೊಲಿನ್ ವಾದನ ಮೂಡಿಬರುವುದು. ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಇದುವರೆಗೂ ಕೇಳಿದಿರಿ. ಈಗ ಸಮಯ 3:45. ನಮ್ಮ ಸಂಜೆ ಪ್ರಸಾರ ಎಂದಿನಂತೆ 5:30 ಆರಂಭವಾಗುವುದು. ಮತ್ತೆ ಸಂಜೆ ಪ್ರಸಾರದಲ್ಲಿ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು.

ಕಾಳಿಪಟಾಟು ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ನಿಹಾಲ್ ಅವರ ವಾಯ್ಸ್ನಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ನಾವು ಕೇಳಿದಂತಹ ಪ್ರಶ್ನೆಗೆ ತುಂಬಾ ಜನ ಸರಿಯಾದಂತಹ ಉತ್ತರ ಕಳಿಸಿದ್ದೀರಿ. ಬಿಂದು ಪ್ರಕಾಶ್, ರಾಧಾಕೃಷ್ಣ ಚಲಹಳ್ಳಿ, ಸುಧಾಮೂರ್ತಿ, ಸುಧಾ ಬೂದಿಹಾಳ್, ಹಾಗೆ ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್, ಭಾಗ್ಯ ರಾಮಣ್ಣ, ಬಾಬಾ ಕಲ್ಯಾಣ್, ದೇವಿ ಸಿಂಗ್, ವಿಧಾತ್ರಿ ಶಿವಕುಮಾರ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂಥ ಉತ್ತರ ಭಾರತ ಆಗಿತ್ತು. ಹೌದು, ನಮ್ಮ ಹೆಮ್ಮೆಯ ಭಾರತ. ವಿಶ್ವದ ಮೊದಲ ತದ್ರೂಪಿ ಎಮ್ಮೆ ಕ್ಲೋನ್ಡ್ ಬಫೆಲೋ ಹುಟ್ಟಿದ್ದು ಭಾರತದಲ್ಲಿ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಚೀನಾ ಮತ್ತು ರಷ್ಯಾ ಅಂದ್ರೆ ಚೀನಾನೂ ಅಲ್ಲ ರಷ್ಯಾನೂ ಅಲ್ಲ, ನಮ್ಮ ಭಾರತದಲ್ಲಿ. 2009 ಫೆಬ್ರವರಿಯಲ್ಲಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಲ್ನಲ್ಲಿ ಮೊದಲ ಕ್ಲೋನ್ಡ್ ಬಫೆಲೋ, ಮೊದಲ ತದ್ರೂಪಿ ಎಮ್ಮೆ ಹುಟ್ಟಿತು. ಈ ತದ್ರೂಪಿಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿ ಅಂತ ಹೇಳಬಹುದು. ನಮ್ಮ ಕನ್ನಡ ಸಾಹಿತ್ಯದಲ್ಲಂತೂ ತದ್ರೂಪಿಗಳನ್ನ ಇಟ್ಕೊಂಡು ಎಷ್ಟೊಂದು ಕಥೆಗಳು ಬಂದಿದೆ ಗೊತ್ತಾ ನಿಮಗೆ? ಅಂದರೆ ತದ್ರೂಪಿ ಅನ್ನೋದು ವಿಜ್ಞಾನದ ಮಟ್ಟಿಗೆ ಒಂದು ಸವಾಲಿನ ವಿಷಯ ಇರಬಹುದು, ಆದರೆ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತಲ್ವ, ಎಥಿಕ್ಸ್ ಅಂತ ಒಂದಿರುತ್ತಲ್ವ, ಒಬ್ಬ ವ್ಯಕ್ತಿಯ ಡಿಟ್ಟೋ ಕಾಪಿ ಇನ್ನೊಬ್ಬ ಹುಟ್ಟಿದ ಅಂತಂದರೆ ಇನ್ನೊಬ್ಬನ ಹುಟ್ಟಿಸಬಹುದು ಅಂತ ಆದರೆ ಅದರಲ್ಲಿ ಹುಟ್ಟುವಂತಹ ತರ್ಕದ ಪ್ರಶ್ನೆಗಳು, ಧರ್ಮದ ಪ್ರಶ್ನೆಗಳು, ಹಾಗೆ ಸರಿ ತಪ್ಪಿನ ಪ್ರಶ್ನೆಗಳು ಎಷ್ಟೊಂದು ಇರುತ್ತೆ ಅಲ್ವಾ? ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾಹಿತಿಗಳಿಗೆ ನಿಜಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಸಬ್ಜೆಕ್ಟ್ ಅಂತ ಅನ್ನಿಸ್ತು ಅಂತ ಅನ್ಸುತ್ತೆ. ಬಹುತೇಕ ಈಗ ಒಂದು 10-15 ವರ್ಷಗಳಲ್ಲಿ ಎಷ್ಟೊಂದು ಜನ ಈ ತದ್ರೂಪಿಗಳ ಕುರಿತಾಗಿ ತಮ್ಮ ಕಥೆಗಳನ್ನು ತಂದಿದ್ದಾರೆ. ಎಷ್ಟೋ ಕಥೆಗಳು ಓದಿ ಎಷ್ಟೋ ಕಾಲದ ನಂತರವೂ ಕೂಡ ಕಾಡುವ ಹಾಗೆ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಡಿಟ್ಟೋ ಕಾಪಿ ಇನ್ನೊಬ್ಬ ಅವನ ಮಗನೇ ಆದರೂ ಕೂಡ ಹೇಗೆ ಮುಖಾಮುಖಿ ಆಗ್ತಾರೆ ಅವರು ಅನ್ನೋವಂಥ ಎಳೆಯನ್ನು ಇಟ್ಕೊಂಡು ತುಂಬ ಚಂದದ ಕಥೆಗಳು ಬಂದಿದೆ. ನೀವು ಕೂಡ ಓದಿರ್ತೀರಿ ಖಂಡಿತ ಅಂತ ಅಂದ್ಕೊಳ್ತೀನಿ. ಇದೀಗ ಒಂದು ಮುದಾದ ಹಾಡನ್ನ ಕೇಳಿಸಿ ಮುಂದಿನ ಪ್ರಶ್ನೆಯ ಕಡೆಗೆ ಹೋಗೋಣ. ಅದಾಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.

ಬನಾರಸ್ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಅರ್ಮಾನ್ ಮಲಿಕ್ ಅವರ ವಾಯ್ಸ್ನಲ್ಲಿತ್ತು ಈ ಒಂದು ಹಾಡು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮುಖ್ಯವಾಗಿ ಇರುವಂತಹ ಕಾಂಪೊನೆಂಟ್ಗಳು ಏನು? ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಇದು ಪೂರ್ತಿ ಕಬ್ಬಿಣ ಅಲ್ಲ, ಸ್ಟೀಲ್ ಪಾತ್ರೆಗಳು ಫಳಫಳ ಅಂತ ಹೊಳಿತಾ ಇರುತ್ತೆ, ಮತ್ತು ತುಕ್ಕು ಹಿಡಿಯೋದಿಲ್ಲ, ನೋಡೋದಕ್ಕೂ ಕೂಡ ಚೆಂದ, ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ, ಇಂಡಕ್ಷನ್ ಮೇಲೂ ಬಳಸಬಹುದು. ಈ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು ಮಾರ್ಕೆಟ್ಗೆ ಬಂದಾಗ ಮದುವೆನಲ್ಲಿ ಕೊಡ್ತಾ ಇದ್ದಂತಹ ತುಂಬ ಒಳ್ಳೆ ಗಿಫ್ಟು ಅಂತಂದರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಡಬ್ಬ ಆಗಿತ್ತಂತೆ, ಗೊತ್ತಾ? ಒಂದು ಕಾಲಕ್ಕೆ 30-40 ವರ್ಷಗಳ ಹಿಂದೆ ಸ್ಟೈನ್ಲೆಸ್ ಸ್ಟೀಲ್ ಡಬ್ಬ ಹೊಂದಿರೋದು ಅಂತಂದರೆ ಅದು ತುಂಬ ಶ್ರೀಮಂತಿಕೆಯ ಲಕ್ಷಣ ಆಗಿತ್ತು. ಮತ್ತಿವಾಗ ಅದು ವಾಪಸ್ಸು ಗಾಜಿಗೆ, ಮಣ್ಣಿಗೆ ಹೀಗೆಲ್ಲ ಕೂಡ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಆದರೆ ಒಂದು ಕಾಲಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಹುಟ್ಟು ಹಾಕಿದಂತಹ ಕ್ರಾಂತಿ ಇದೆಯಲ್ಲ, ಅದರಲ್ಲೂ ಕೂಡ ಅಡುಗೆ ಮನೆಯ ಕ್ರಾಂತಿ ಇದೆಯಲ್ಲ, ಅದನ್ನು ನೋಡಿದವರು ಕೇಳಿದವರು ನಿಜಕ್ಕೂ ಕೂಡ ತುಂಬ ಸಂಭ್ರಮದಿಂದ ಎಕ್ಸ್ಪ್ಲೈನ್ ಮಾಡೋದನ್ನು ನೀವು ಕೂಡ ಕೇಳಿಸ್ಕೊಂಡೇ ಇರ್ತೀರಿ. ಅದೇನಾದರೂ ಇರಲಿ, ಕಥೆಗಳೆಲ್ಲ ಆ ಕಡೆಗಿರಲಿ, ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮುಖ್ಯವಾಗಿ ಇರುವಂತಹ ಕಾಂಪೊನೆಂಟ್ಸ್ ಏನು ಅಂತ ಪ್ರಶ್ನೆ ಕೇಳಿದಿನಲ್ವಾ? 4 ಆಪ್ಷನ್ ಹೀಗಿದೆ: ಆಪ್ಷನ್ ಎ ಐರನ್ ಅಂಡ್ ಕಾರ್ಬನ್, ಆಪ್ಷನ್ ಬಿ ಸಿಲ್ವರ್, ಆಪ್ಷನ್ ಸಿ ಐರನ್ ಕ್ರೋಮಿಯಂ ಅಂಡ್ ನಿಕಲ್, ಆಪ್ಷನ್ ಡಿ ಐರನ್ ಅಂಡ್ ನಿಕಲ್. ಬೇಗ ಬೇಗ ಸರಿಯಾದಂತಹ ಉತ್ತರ ಕಳಿಸಿ. ಆಪ್ಷನ್ ಎ ಐರನ್ ಅಂಡ್ ಕಾರ್ಬನ್, ಆಪ್ಷನ್ ಬಿ ಸಿಲ್ವರ್, ಆಪ್ಷನ್ ಸಿ ಐರನ್ ಕ್ರೋಮಿಯಂ ಅಂಡ್ ನಿಕಲ್, ಆಪ್ಷನ್ ಡಿ ಐರನ್ ಅಂಡ್ ನಿಕಲ್. ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಇರುವಂತಹ ಕಾಂಪೊನೆಂಟ್ಸ್ ಏನು ನಮಗೆ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಕನ್ಫ್ಯೂಸ್ ಕೂಡ ಆಗಿದ್ದೀರಾ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂದರೆ ಜಯಶ್ರೀ, ಸುನೀಲ್, ಶ್ರೀಲಕ್ಷ್ಮಿ, ಗುರುರಾಜ್, ಭಾಗೀರಥಿ, ಅಂದ್ರೇಶಿ ಕಲ್ಬುರ್ಗಿ, ತಪಸ್ಯಾ ತ್ರಿಲೋಕ್, ಗೀತಾ ಜೋಶಿ, ಶ್ರೀಕಾಂತ್ ಗೋಡ್ಖಿಂಡಿ, ಕೃಷ್ಣಪ್ಪ, ಕಲೇಶ್ವರ ಕುಮಾರ್, ರಾಜ್ಕುಮಾರ್ ಕಾತರ್ಕಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಾವು ಕೇಳಿದ್ವಿ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮುಖ್ಯವಾಗಿ ಇರುವಂತಹ ಕಾಂಪೊನೆಂಟ್ಸ್ ಏನು ಅಂತ. ಐರನ್, ಕ್ರೋಮಿಯಂ ಅಂಡ್ ನಿಕಲ್, ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿತ್ತು. ಇದು ಐರನ್ನಿಂದಲೇ ಮಾಡಿದರೂ ಕೂಡ ಕಬ್ಬಿಣದ ಒಂದು ಗಟ್ಟಿತನ ಇದಕ್ಕೆ ಇದ್ದೇ ಇರುತ್ತೆ. ಆದರೆ ಆ ಹೊಳಪು ಬರೋದಕ್ಕೆ ಮತ್ತು ನೋಡೋದಕ್ಕೆ ಚೆಂದ ಇರೋದಕ್ಕೆ ಮತ್ತು ತುಕ್ಕು ಹಿಡಿದೆ ಇರೋ ಹಾಗೆ ಹಾಕೋದಕ್ಕೆ ಈ ಎಲ್ಲ ಕ್ವಾಲಿಟೀಸ್ನ ಕೊಡೋದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ನ ಹುಟ್ಟು ಹಾಕೋದಕ್ಕೆ 10.5% ಅಷ್ಟು ಕ್ರೋಮಿಯಂನ ಬಳಸೇ ಬಳಸ್ತಾರಂತೆ. ಇದರಿಂದ ಫಳಫಳ ಅಂತ ಹೊಳೆಯುವಂತಹ ಒಂದು ಸ್ಟೀಲ್ ಸರ್ಫೇಸ್ ಏನು ಹೇಳ್ತೀವಿ, ಆ ಒಂದು ಲೇಯರ್, ಆ ಒಂದು ಸರ್ಫೇಸ್ ಫಾರ್ಮ್ ಆಗುತ್ತೆ. ಮತ್ತು ಯಾವುದೇ ಬಗೆಯ ತುಕ್ಕು ಹಿಡಿಯುವಂಥ ಅಥವಾ ಸವಿಯುವಂತಹದ್ದು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಿಕಲ್ನು ಕೂಡ ಆ್ಯಡ್ ಮಾಡ್ತಾರೆ. ಹಾಗೆ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳ ಬಗ್ಗೆ ಹೆಣ್ಣುಮಕ್ಕಳಿಗೆ ಇರುವಂತಹ ಮೋಹ ಎಂಥದ್ದು ಅಂತಂದರೆ, ನೀವು ಹೊರಗಡೆ ಹೋದಾಗ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೂ ಪರವಾಗಿಲ್ಲ, ಮುಕ್ಕಾಲು ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಕೊಟ್ಟು ಕಳಿಸಿದಂಥ ಡಬ್ಬಿ ಮಾತ್ರ ವಾಪಸ್ ಬರಲೇಬೇಕು ಅನ್ನೋಂಥ ಒಂದು ಆಂದೋಲನ ಚಾಲ್ತಿಯಲ್ಲಿ ಇತ್ತು. ನಾವೆಲ್ಲ ಸಣ್ಣ ಮಕ್ಕಳು ಇರಬೇಕಾದ್ರೆ ಶಾಲೆಗೆ ಡಬ್ಬಿ ತೊಗೊಂಡು ಹೋಗ್ತಾ ಇದ್ದಿದ್ದು ಸ್ಟೀಲ್ ಡಬ್ಬಗಳಲ್ಲೇ. ಆದಮೇಲೆ ಏನೇನೇನೋ ಬಂತು, ಟಪ್ಪರ್ ವೇರ್ ಬಂತು, ಮತ್ತು ಇನ್ಯಾವುದೋ ಬೇರೆ ಬೇರೆ ತರಹದ ತುಂಬ ಫ್ಯಾನ್ಸಿಯಾಗಿ ಕಾಣಿಸುವಂತಹ ಡಬ್ಬಿಗಳು ಬಂತು. ಏನೆಲ್ಲ ಆದರೂ ಕೂಡ ಮತ್ತೆ ವಾಪಸ್ ಒಂದು ರೌಂಡ್ ಹೊಡೆದು ಸ್ಟೀಲ್ ಡಬ್ಬಿ ಕಡೆಗೆ ಎಷ್ಟೊಂದು ಜನ ಮುಖ ಮಾಡ್ತಾ ಇದ್ದಾರೆ. ಯಾಕೆಂದರೆ ತೊಳೆದ್ರೆ ಫಳಫಳ ಅಂತ ಕಾಣೋದು, ಹಾಗೆಯೇ ಈಸಿ ಟು ಹ್ಯಾಂಡಲ್ ಅಂತ

ಇದ್ರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಡಬ್ಬಗಳೇ. ನೀವೇನಂತೀರಾ ಮೆಸೇಜ್ ಮಾಡಿ 9480901013. ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಪ್ರಶ್ನೆಗಳು, ತುಂಬ ಕಷ್ಟನ ತುಂಬ ಸುಲಭನ, ಅಥವಾ ಕಷ್ಟನೂ ಅಲ್ಲ ಸುಲಭನೂ ಅಲ್ಲ, ನಮಗೆ ಈ ಒಂದು ಟೈಮ್ನಲ್ಲಿ ನಿಮ್ಮ ಜೊತೆ ಮಾತಾಡೋದು, ನಿಮಗೆ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ ಕಾಯೋದು ಇಷ್ಟದ ಕೆಲಸ, ಅದಕ್ಕೆ ಕೇಳ್ತೀವಿ ಅಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವಿದ್ದೇವೆ. ಉಮಾರಾವ್ ಅವರದ್ದು ಒಂದು ಕಥೆ ಇತ್ತು ತದ್ರೂಪಿಗಳ ಕುರಿತಾಗಿ. ಆಯಿಂದ ಶುರುವಾಗುತ್ತೆ ಅವನ ಹೆಸರು, ನನಗೆ ನೆನಪಾಗ್ತಾ ಇಲ್ಲ, ಅದೊಂದು ಹೇಳಬೇಕಿತ್ತು. ಹಾಗೆಯೇ ವಸುಧೇಂದ್ರ ಅವರು ಸ್ಟೀಲ್ ಪಾತ್ರೆಗಳು ಮತ್ತು ಹೆಣ್ಣುಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಅವರ ತಾಯಿಗೆ ಸ್ಟೀಲ್ ಪಾತ್ರೆ ಮೇಲೆ ಇದ್ದಂಥ ವ್ಯಾಮೋಹದ ಕುರಿತು ಒಂದು ಪ್ರಬಂಧ ಬರೆದಿದ್ರು. ಬಹುಶಃ ನಮ್ಮಮ್ಮ ಅಂದರೆ ನನಗೆ ಇಷ್ಟ ಅನ್ನುವಂತಹ ಒಂದು ಸಂಕಲನದಲ್ಲಿ ಇರಬೇಕು ಆ ಒಂದು ಪ್ರಬಂಧ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಅದು ಕೂಡ ತುಂಬ ಮಜವಾಗಿತ್ತು ಓದೋದಕ್ಕೆ, ಇದನ್ನು ಹೇಳಬೇಕಿತ್ತು. ಹಾಗೆ ಎಲ್ಲರೂ ಕೂಡ ಸ್ಟೀಲ್ ಡಬ್ಬದ ಕುರಿತಾಗಿನ ಮಾತಿಗಂತೂ ಹೌದು ಹೌದು ಅಂತ ಹೇಳ್ತಾ ಇದ್ದೀರಿ. ಕಲೇಶ್ವರ ಕುಮಾರ್ ಅವರು ಹೇಳ್ತಿದ್ದಾರೆ, ಮನೆಯಿಂದ ಹೊರಗೆ ಹೋದವರು ದುಡ್ಕೊಂಡು ವಾಪಸ್ಸು ಸೇಫಾಗಿ ಮನೆಗೆ ಬಂದರೋ ಇಲ್ವೋ ಗೊತ್ತಿಲ್ಲ, ಡಬ್ಬಿ ಅಂತೂ ಸೇಫಾಗಿ ಬರಬೇಕು ನೋಡಿ. ಇವತ್ತಿಗೂ ಕೂಡ ಈ ಡಬ್ಬಿ ಆಂದೋಲನ ಚಾಲ್ತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದೇನಾದರೂ ಇರಲಿ, ಇದೀಗ ಮುಂದಿನ ಪ್ರಶ್ನೆಯ ಕಡೆಗೆ ಹೋಗೋಣ. ಇವುಗಳಲ್ಲಿ ಯಾವ ರೋಗ ಗಾಳಿಯ ಮೂಲಕ ಹರಡುವುದಿಲ್ಲ? ದಯವಿಟ್ಟು ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವುಗಳಲ್ಲಿ ಯಾವ ರೋಗ ಗಾಳಿಯ ಮೂಲಕ ಹರಡುವುದಿಲ್ಲ? ನಾಲ್ಕು ಆಪ್ಷನ್ ಹೀಗಿದೆ: ಆಪ್ಷನ್ ಎ ಕೆಮ್ಮು ನೆಗಡಿ, ಆಪ್ಷನ್ ಬಿ ನಿಮೋನಿಯಾ, ಆಪ್ಷನ್ ಸಿ ಕಾಲೆರಾ, ಆಪ್ಷನ್ ಡಿ ಟ್ಯೂಬರ್ಕ್ಯುಲೋಸಿಸ್. ಆಪ್ಷನ್ ಎ ಕೆಮ್ಮು ನೆಗಡಿ ಕಾಫ್ ಅಂಡ್ ಕೋಲ್ಡ್, ಆಪ್ಷನ್ ಬಿ ನಿಮೋನಿಯಾ, ಆಪ್ಷನ್ ಸಿ ಕಾಲೆರಾ, ಆಪ್ಷನ್ ಡಿ ಟ್ಯೂಬರ್ಕ್ಯುಲೋಸಿಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಸರಿಯಾದಂತಹ ಉತ್ತರ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಹೌದು, ಜಗದಾಂಬಿಕಾ, ಎನ್ ಆರ್ ಪ್ರಸಾದ್, ಹರೀಶ್, ಆನಂದ್ ಅದೋನಿ, ಅನ್ವಿತಾ, ಸೋಮಶೇಖರ್, ಅಭಿಜ್ಞಾ, ಹಾಗೆ ಸವಿತಾ, ಈಶ್ವರ್, ಉಮೇಶ್, ರವೀಂದ್ರ, ಇಷ್ಟು ಜನರ ಉತ್ತರ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇವುಗಳಲ್ಲಿ ಯಾವ ರೋಗ ಗಾಳಿಯ ಮೂಲಕ ಹರಡೋದಿಲ್ಲ ಅಂತ ಕೇಳಿದೆ? ಕಾಲರ ಗಾಳಿಯ ಮೂಲಕ ಹರಡೋದಿಲ್ಲ, ಇದು ನೀರಿನ ಮೂಲಕ ಹರಡುವಂತಹ ಕಾಯಿಲೆ. ಮಿಕ್ಕಿದೆಲ್ಲ ಕೂಡ ಕೆಮ್ಮು, ನೆಗಡಿ ಅಥವಾ ನಿಮೋನಿಯಾ ಮತ್ತು ಟ್ಯೂಬರ್ಕ್ಯುಲೋಸಿಸ್, ಇದು ಗಾಳಿಯ ಮೂಲಕ ಹರಡಬಲ್ಲಂತಹ ಕಾಯಿಲೆಗಳು. ಆದರೆ ಕಾಲರ ಏನಿದೆ, ಕಾಲರ ರೋಗಿಯ ಪಕ್ಕದಲ್ಲಿ ನೀವು ಇದ್ರೆ ಏನೂ ಆಗೋದಿಲ್ಲ. ಆದರೆ ಕಾಲರದಿಂದ ಕಲುಷಿತಗೊಂಡಂತಹ ನೀರನ್ನು ಕುಡಿಯೋದ್ರಿಂದ, ಆಹಾರವನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ಕಾಲರ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಪ್ರತಿ ಒಂದು ಕಾಯಿಲೆಯನ್ನು ಕೂಡ ಏರ್ ಬೋರ್ನ್, ಹಾಗೆಯೇ ವಾಟರ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಇವಾಗ ಮಲೇರಿಯಾ ಇದೆಲ್ಲ ಕೂಡ ಸೊಳ್ಳೆಯ ಮೂಲಕ ಹರಡುವಂಥ ಕಾಯಿಲೆ. ಅದೇ ಕಾಲರ ಅನ್ನೋದು ನೀರು ಅಥವಾ ಆಹಾರದಿಂದ ಹರಡುವಂತಹ ಕಾಯಿಲೆ. ಮತ್ತು ನಿಮೋನಿಯಾ ಅಥವಾ ಟಿ ಬಿ ಇಂತಹ ಕಾಯಿಲೆಗಳು ಅಥವಾ ಕೆಮ್ಮಿನಂತಹ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ, ಹಾಗೆ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಗಾಳಿಯ ಮುಖಾಂತರವೂ ಕೂಡ ಹರಡಬಲ್ಲಂತಹ ಕಾಯಿಲೆಗಳು. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೊರಟೋಗೋಣ. ಗಿಡಗಳ ಶ್ವಾಸಕೋಶ ಅಂತ ಯಾವುದನ್ನು ಕರೀಬಹುದು? ಗಿಡಗಳಿಗೆ ಕಣ್ಣು, ಮೂಗು, ಬಾಯಿ, ನಾಲಿಗೆ ಹೀಗೇನೆ ಎಲ್ಲ ಇರುತ್ತೆ ಅಂತ ನಾವು ನಾವೇ ಅಂದ್ಕೊಂಡಿರ್ತೀವಲ್ವಾ. ಹಾಗೆ ಶ್ವಾಸಕೋಶ ಅಂದರೆ ಲಂಗ್ಸ್, ಅಂದರೆ ಗಿಡಗಳ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡುವಂತಹ ಅಂಗ ಯಾವುದು? ನಾಲ್ಕು ಆಪ್ಷನ್ ಹೀಗಿದೆ: ಬೇರು, ಹೂ, ಕಾಂಡ, ಎಲೆಗಳು. ರೂಟ್ಸ್, ಫ್ಲವರ್ಸ್, ಸ್ಟೆಮ್, ಲೀವ್ಸ್, ಇವಿಷ್ಟರಲ್ಲಿ ಯಾವುದನ್ನ ಲಂಗ್ಸ್ ಆಫ್ ದಿ ಪ್ಲಾಂಟ್ ಅಂತ ಕರಿಬಹುದು? ಗಿಡಗಳ ಶ್ವಾಸಕೋಶ ಅಂತ ಯಾವುದನ್ನು ಕರಿಬಹುದು? ಬೇರು, ಹೂ, ಕಾಂಡ, ಎಲೆಗಳು ಅಂತ ನಾಲ್ಕು ಆಪ್ಷನ್ ನಿಮಗೆ ಕೊಟ್ಟಿದ್ದೀವಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ನಿಮಗೆ ಗೊತ್ತೇ ಇರುತ್ತೆ, ಪ್ರತಿದಿನವೂ ಕೂಡ ನಮಗೆ ಮೆಸೇಜ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ರೈನ್ಬೋ ಅಂತ ಹೇಳಿ ಸೇವ್ ಮಾಡಿ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ವಾಣಿಶ್ರೀ, ಶಕುಂತಲಾ ಶಂಕರ್, ಉಷಾ ಬಿ ಪ್ರಕಾಶ್, ಅರ್ಚನಾ ಪಾಟೀಲ್, ಹಾಗೆ ಪ್ರತಿಮಾ ಸಾನ್ವಿ, ಸುಮಿತ್ರಾ, ಸಿದ್ದಲಿಂಗಮೂರ್ತಿ, ಪುಷ್ಪಾ ಶಾನುಭೋಗರ್, ಅನಿಲ್ ಭೇಷ್ಟಣ್ಣನವರ್ ಹಾಗೂ ದೇಶವಳ್ಳಿ ಶಿವು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗಿಡಗಳ ಶ್ವಾಸಕೋಶ ಅಂತ ಯಾವುದನ್ನು ಕರಿಬಹುದು ಅಂತ ಕೇಳಿದ್ದೆ. ಲಂಗ್ಸ್ ಆಫ್ ಎ ಪ್ಲಾಂಟ್ ಅಂತ ಹೇಳಬಹುದಾಗಿದ್ದು ಲೀವ್ಸ್ಗೆ, ಅಂದರೆ ಅದರ ಎಲೆಗಳಿಗೆ. ಎಲೆಗಳ ಮೂಲಕ ಗಿಡಗಳು ಉಸಿರಾಡುತ್ತೆ. ಬೆಳಗಿನ ಹೊತ್ತು ಆಮ್ಲಜನಕವನ್ನು ಕೊಟ್ಟರೆ ರಾತ್ರಿಯ ಹೊತ್ತು ಅದು ಕೂಡ ಗಾಳಿಗೆ ವಾಪಸ್ ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಕೊಡ್ತಾ ಇರುತ್ತೆ. ಸೊ ಗಿಡಗಳ ಹತ್ತಿರ ಬೆಳಗಿನ ಹೊತ್ತು ಎಷ್ಟು ಇರ್ತೀವಿ ಅಷ್ಟು ನಮಗೆ ಆಮ್ಲಜನಕ ಸಿಗ್ತಾ ಹೋಗುತ್ತೆ, ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ತೀವಿ. ಇದೀಗ ಕೊನೆಯ ಪ್ರಶ್ನೆಯಾಗಿ, ಹಾಲಿನಲ್ಲಿ ಯಾವ ಪೋಷಕಾಂಶ ಅತಿ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳಬಹುದು? ಮಿಲ್ಕ್ ಇಸ್ ಎ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾ ಇರ್ತೀವಿ, ಆದರೆ ಕಂಪ್ಲೀಟ್ ಫುಡ್ನಲ್ಲೂ ಕೂಡ ಒಂದೆರಡು ಪೋಷಕಾಂಶಗಳು ಇಲ್ಲ. ಅದು ಯಾವುದು? ನಾಲ್ಕು ಆಪ್ಷನ್ಸ್ ಹೇಗಿದೆ? ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಕ್ಯಾಲ್ಶಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ವಿಟಮಿನ್ ಸಿ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಕ್ಯಾಲ್ಶಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ವಿಟಮಿನ್ ಸಿ. ಇವಿಷ್ಟರಲ್ಲಿ ಯಾವುದು ಹಾಲಿನಲ್ಲಿ ಇರುವುದಿಲ್ಲ, ಯಾವ ಪೋಷಕಾಂಶ ಹಾಲಿನಲ್ಲಿ ಇರುವುದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ, ಫಾಸ್ಟ್ ಆಗಿ ಕಳಿಸಿ 9480901013 ನಮ್ಮ ವಾಟ್ಸ್ಆ್ಯಪ್ ನಂಬರ್.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ಎನ್ ಜಿ ಬಸವರಾಜ್, ಪದ್ಮಶ್ರೀ, ಲತಾ ಉಮೇಶ್, ಸ್ವಾತಿ ದೀಪಕ್, ಜಿ ಎಸ್ ಚಂದನ, ಸತೀಶ್ ಎನ್ ಎಚ್, ಹಾಗೆ ಬಿ ಕೆ ಶಿವಕುಮಾರ್, ನುಂಕಪ್ಪ, ಅನಿಲ್ ಕುಷ್ಟಗಿ, ಹಾಗೆ ಮಹೇಶ್ ಕುಂಬಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಕಳಿಸಿದ್ದೀರಿ. ಹಾಲಿನಲ್ಲಿ ಯಾವ ಪೋಷಕಾಂಶ ಅತಿ ಕಡಿಮೆ, ಅಂದರೆ ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಡಿಮೆ ಇದೆ ಅಂತ ಕೇಳಿದೆ. ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಸಿಯಂ, ಪ್ರೋಟೀನ್, ಹಾಗೆ ವಿಟಮಿನ್ ಸಿ ಅಂತ ನಾಲ್ಕು ಆಪ್ಷನ್ ಇತ್ತು. ಆಪ್ಷನ್ ಡಿ, ವಿಟಮಿನ್ ಸಿ ಅನ್ನೋದು ಸರಿಯಾದಂಥ ಉತ್ತರ. ಮಿಲ್ಕ್ ಈಸ್ ಎ ಕಂಪ್ಲೀಟ್ ಫುಡ್, ಹಾಲು ಒಂದು ಪರಿಪೂರ್ಣ ಆಹಾರ ಅಂತ ನಾವೇನೇ ಹೇಳಿದ್ರು ಕೂಡ ಹಾಲಿನಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಇವೆರಡೂ ಕೂಡ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ವಿಟಮಿನ್ ಸಿ ಇರೋದಕ್ಕೆ ಸಾಧ್ಯ ಇಲ್ಲ ಬಿಡಿ, ಹುಳಿ ಅಂಶ ಇದ್ರೆ ಹಾಲು ಹೇಗೆ ಇರುತ್ತಲ್ವಾ, ಹಾಲು ಒಡೆದೇ ಹೋಗುತ್ತಿರೋ. ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತಂತೆ ವಿಟಮಿನ್ ಸಿ, ಅದು ಹಾಲು ಕಾಯಿಸಿದ ತಕ್ಷಣ ನಷ್ಟ ಆಗಿಬಿಡುತ್ತಂತೆ. ನೋಡಿ, ಹಾಲನ್ನು ಕಾಯಿಸಿಯೇ ಕುಡಿಬೇಕು ಅಂತ ಕೂಡ ಹೇಳ್ತೀವಿ ನಾವು. ಅದು ಪ್ಯಾಸ್ಚರೈಸ್ಡ್ ಮಿಲ್ಕ್ ಆಗಿದ್ರೆ ಒಳ್ಳೆಯದು, ಪರವಾಗಿಲ್ಲ. ಆದರೂ ಅಕಸ್ಮಾತ್ ನೀವು ಹಸುವಿನ ಹಾಲು ಅಥವಾ ಬೇರೆ ನೇರವಾಗಿ ರೈತರಿಂದಲೇ, ನೇರವಾಗಿ ಹಸು ಸಾಕದವರಿಂದಲೇ ತಗೊಂತೀರಿ ಅಂದರೆ ಹಸಿ ಹಾಲನ್ನಂತೂ ಖಂಡಿತವಾಗ್ಲೂ ಕುಡಿಯೋಕ್ಕೆ ಹೋಗಬೇಡಿ. ಎಷ್ಟೋ ಬಗೆಯ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಲನ್ನು ಯಾವಾಗಲೂ ಕಾಯಿಸಿ ಬಿಸಿ ಮಾಡಿ ಕುಡಿಯೋದೇ ಉತ್ತಮವಾದಂಥ ಮಾರ್ಗ ಅಂತ ಹೇಳ್ತಾರೆ. ಇರಲಿ, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದ್ವಿ. ಅದು ಪ್ರತಿದಿನವೂ ಕೂಡ ಬಳಕೆಗೆ ಬರುವಂತಹ ಪ್ರಶ್ನೆಗಳಾಗಿತ್ತು ಅನ್ನೋದು ನಮ್ಮ ನಂಬಿಕೆ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಮ್ಮ ರಸಪ್ರಶ್ನೆಯಲ್ಲಿ ಪಾಲ್ಗೊಂಡ್ರಿ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇವತ್ತು ನ್ಯಾಷನಲ್ ಟೈಲರ್ಸ್ ಡೇ ಪ್ರಯುಕ್ತ ಟೈಲರ್ಸ್ನ ನೆನಪಿಸ್ಕೊಳ್ತಾ ಇದ್ದೀವಿ. ದರ್ಜಿಗಳು, ಇವರು ಇಲ್ಲದೆ ನಮ್ಮ ಬದುಕನ್ನು ಊಹಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಯಾಕೆ ಅಂತಂದರೆ ನಾವು ಇವಾಗ ಎಲ್ಲರೂ ಕೂಡ ಹೊಲಿದಂತಹ ಬಟ್ಟೆಗಳನ್ನೇ ಧರಿಸೋದು ರೂಢಿಗತ ಆಗಿಬಿಟ್ಟಿದೆ. ಆದರೆ ಹೊಲಿದಂತಹ ಬಟ್ಟೆಗಳನ್ನ ಧರಿಸೋದು ರೂಢಿಗತ ಆಗೋಕ್ಕೂ ಮುಂಚೆ ಅಂದರೆ ನಮ್ಮಲ್ಲೆಲ್ಲ ಕೂಡ ಸೀರೆ ಇರ್ತಿತ್ತು, ಪಂಚೆ ಇರ್ತಿತ್ತು. ಆದರೆ ವೆಸ್ಟ್ನಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಸೀರೆ ಪಂಚೆ ಬದಲಾಗಿ ಬೇರೆ ಬಟ್ಟೆಗಳು ಇರ್ತಿತ್ತಲ್ವ, ಅವರೆಲ್ಲ ಪಾಪ ಕೈಯಲ್ಲೇ ಹೊಲ್ಕೊಳ್ಬೇಕಾಗ್ತಾ ಇತ್ತು. ಆ ಕೈಯಲ್ಲಿ ಹೊಲಿಯೋದನ್ನು, ಅದರಲ್ಲೂ ಕೂಡ ತನ್ನ ಹೆಂಡತಿ ಪಾಡುಪಟ್ಟು ಕೈಯಲ್ಲಿ ಹೊಲಿಯೋದನ್ನು ನೋಡೋಕ್ಕಾಗದೆ ಮೊದಲ ಸೀವಿಂಗ್ ಮೆಷಿನ್, ಮೊದಲ ಹೊಲಿಗೆ ಯಂತ್ರವನ್ನು ಕಂಡುಹಿಡಿದಂತಹ ಎಲಿಯಾಸ್ ಹೌ, ಇವರ ಒಂದು ನೆನಪಾರ್ಥವಾಗಿ ನ್ಯಾಷನಲ್ ಟೈಲರ್ಸ್ ಡೇ ಅನ್ನು ಆಚರಿಸಲಾಗುತ್ತೆ. ಇದನ್ನು ಪ್ರತಿ ಜೂನ್ನ ಮೊದಲ ಬುಧವಾರ ಆಚರಿಸ್ತಾರೆ. ಈ ಸಲ ಜೂನ್ ಮೊದಲ ಬುಧವಾರ 3ನೇ ತಾರೀಕು ಬಂದಿದೆ, ಹಾಗಾಗಿ ನ್ಯಾಷನಲ್ ಟೈಲರ್ಸ್ ಡೇನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಎಲಿಯಾಸ್ ಹೌನ ಕುರಿತಾಗಿ ಒಂದಷ್ಟು ಮಾತು ಮಾಹಿತಿ ಇರುತ್ತೆ. ಜೊತೆಯಾಗಿ ನಮ್ಮ ಬದುಕಿನಲ್ಲಿ ದರ್ಜೆಗಳ ಪಾತ್ರ ಎಷ್ಟು ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ಮಾತುಕತೆ ಇರುತ್ತೆ. ನ್ಯಾಷನಲ್ ಟೈಲರ್ಸ್ ಡೇ ಇದನ್ನು ವಿಶ್ವದಾದ್ಯಂತ ಎಲ್ಲ ಆಚರಿಸಲ್ಲ, ಒಂದಷ್ಟು ರಾಷ್ಟ್ರಗಳು ಇದನ್ನು ಆಚರಿಸುತ್ತೆ. ಇದಲ್ಲದೆ ಇಂಟರ್ನ್ಯಾಷನಲ್ ಟೈಲರ್ಸ್ ಡೇ ಅಂತ ಕೂಡ ಇದೆ, ಅದು ಫೆಬ್ರವರಿಯಲ್ಲಿ ಬರುತ್ತೆ. ಇರಲಿ, ಅದೇನಾದರೂ ಆಗಲಿ, ನಾವಂತೂ ಕೂಡ ನಮ್ಮ ದರ್ಜೆಗಳನ್ನು, ನಮ್ಮ ಹೊಲಿಗೆ ಸಹಾಯಕರನ್ನು ಮರೆಯುವಂತೆಯೇ ಇಲ್ಲ. ಇವತ್ತಿನ ಕಾಲಕ್ಕೆ ಬೊಟ್ಟಿಕ್ ಇಟ್ಕೊಂಡವರು ಕೋಟ್ಯಾಧಿಪತಿಗಳಾಗಬಹುದು, ಅಷ್ಟರ ಮಟ್ಟಿಗೆ ಸಂಪಾದನೆ ಕೂಡ ಇದೆ, ಮತ್ತು ಎಕನಾಮಿಗೆ ಅವರ ಕೊಡುಗೆ ಕೂಡ ಇದೆ. ನೀವೇನಂತೀರಿ? ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ನಮ್ಮವನು ನಮ್ಮವನು ಅಂತ ಕೇಳಿಸ್ಕೊಂಡ್ರಿ ಹಠವಾದಿ ಚಿತ್ರದ ಹಾಡು ಯಾರು ಯಾರು ಅನ್ನುವಂತಹ ಹಾಡು. ಈ ಹಾಡು ಬಂದಾಗ ಸೂಪರ್ ಹಿಟ್ ಆಗಿತ್ತು, ಮತ್ತೆ ಇವತ್ತಿಗೂ ಕೂಡ ಕೇಳಿದ್ರೆ ಒಂದು ರೀತಿ ಮಜಾ ಕೊಡುವಂತ ಗೀತೆ ಇದು. ಇರಲಿ, ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಎಲಿಯಾಸ್ ಹೌ ಕುರಿತಾಗಿ ಮಾತಾಡ್ತಾ ಇದ್ದೀವಿ. 1846 ಇವರು ಹೊಲಿಗೆ ಯಂತ್ರವನ್ನು ಕಂಡುಹಿಡಿದ್ರು. ಎರಡು ಡಿಫ್ರೆಂಟ್ ಕಥೆಗಳಿದೆ. ಒಂದು, ಎಲಿಯಾಸ್ ಹೌ ಅವರೇ ದರ್ಜಿಯಾಗಿದ್ದರು, ಅವರೇ ಕೆಲಸ ಮಾಡ್ತಾಯಿದ್ರು, ಹೊರಿಗೆ ಕೆಲಸವನ್ನು ಮಾಡ್ತಾಯಿದ್ರು, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂತ ಒಂದು ಕಥೆ. ಮತ್ತಿನ್ನೊಂದು ಕಥೆ ಏನು ಅಂದರೆ, ಅವರ ಹೆಂಡತಿ ಸೀಮ್ಸ್ಟ್ರೆಸ್ ಆಗಿ ಕೆಲಸ ಮಾಡ್ತಾಯಿದ್ರು, ಪ್ರತಿಯೊಂದನ್ನು ಕೂಡ ಕೈಯಲ್ಲೇ ಹೊಲಿಗೆ ಹಾಕೋದು ತುಂಬಾ ಕಷ್ಟ ಆಗಿದ್ದರಿಂದ ತಮ್ಮ ಹೆಂಡತಿ ಕಷ್ಟಪಡೋದನ್ನು ನೋಡೋಕೆ ಆಗದೆ ಹೊಲಿಗೆ ಯಂತ್ರವನ್ನು ಕಂಡುಹಿಡಿದ್ರು ಅಂತ ಮತ್ತೊಂದು ಕತೆ. ಇನ್ನೊಂದು ಕತೆ ಏನು ಅಂತಂದರೆ, ಇವರೇ ಆ ರೀತಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವರ ಜೊತೆಗೆ ಇದ್ದಂತಹ ಕೆಲಸಗಾರರು ಹೊಲಿಗೆ ಮಾಡೋದಕ್ಕೆ ಎಷ್ಟೆಲ್ಲ ಪರಿಶ್ರಮ ಹಾಕ್ತಿದ್ದಾರೆ, ದಿನದ ಎಷ್ಟೆಲ್ಲ ಗಂಟೆಗಳ ಕಾಲ ಬರೀ ಹೊಲಿಗೆ ಮಾಡೋದ್ರಲ್ಲೇ ಕಳೆದು ಹೋಗ್ತಾ ಇದೆ. ಇದನ್ನು ನೋಡಿ ಚಿಂತಿತರಾಗಿ ಅವರು ಹೊಲಿಗೆ ಯಂತ್ರವನ್ನು ಕಂಡುಹಿಡಿದ್ರು ಅಂತ ಮತ್ತೊಂದು ಕತೆ. ಕತೆ ಏನಾದರೂ ಇರಲಿ, ಹೊಲಿಗೆ ಯಂತ್ರ 1846 ಕಂಡುಹಿಡಿದ ಮೇಲೆ ಕ್ಷಿಪ್ರವಾದಂತಹ ಕ್ರಾಂತಿ ಆಯಿತು ಅಂತ ಹೇಳಬಹುದು. ಈ ಸೇವಿಂಗ್ ಮೆಷಿನ್ಗಳಿಗೆ ಜನ ನಾ ಮುಂದು ತಾ ಮುಂದು ಅಂತ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮತ್ತು ಇಂಡಸ್ಟ್ರಿಗಳಲ್ಲೂ ಕೂಡ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಯಿತು. ಪ್ರತಿಯೊಬ್ಬರೂ ಕೂಡ ಕೈಯಲ್ಲಿ ಹೊಲಿಗೆ ಹಾಕೋದಕ್ಕಿಂತ ಈ ಮೆಷಿನಲ್ಲಿ ಹೊಲಿಗೆ ಹಾಕೋದು ಸೂಕ್ತ ಅಂತ ಹೇಳಿ ಪರಿಗಣಿಸಿದ್ರು. ಹೆಣ್ಣು ಮಕ್ಕಳಿಗೆ ತಮ್ಮ ಒಂದು ಹವ್ಯಾಸಗಳಿಗೆ, ಮನೆ ಕೆಲಸ

ಮಾಡೋದಕ್ಕೆ ಮತ್ತು ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಸಮಯ ಸಿಗ್ತಾ ಹೋಯಿತು. ಅದಕ್ಕೂ ಮುಂಚೆ ಕೈಯಲ್ಲಿ ಹೊಲಿಗೆ ಹಾಕಬೇಕಾದ್ರೆ ತುಂಬ ಸಮಯ ಹೊಲಿಗೆಯ ಮೇಲೆ ವ್ಯರ್ಥ ಆಗ್ತಾ ಇತ್ತು. ಈ ಹೊಲಿಗೆ ಯಂತ್ರ ಬಂದ ನಂತರ ಅವರಿಗೆ ಅವರ ಬದುಕು ಸುಗಮ ಆಯಿತು. ಆದರೆ ವಿಪರ್ಯಾಸ ನೋಡಿ, ಎಲಿಯಾಸ್ ಹೂ ತುಂಬ ವರ್ಷಗಳ ಕಾಲ ಬದುಕಲಿಲ್ಲ. ಕೇವಲ ತನ್ನ 47ನೇ ವಯಸ್ಸಿನಲ್ಲೇ ತೀರಿಕೊಂಡು ಬಿಟ್ಟ. ಆದರೆ ಅಷ್ಟೊತ್ತಿಗೆ ತುಂಬಾ ಸಂಪಾದನೆ ಮಾಡಿದ್ರು ಅವರು. ಯಾಕೆ ಅಂತ ಹೇಳ್ತೀರಾ? ಅವರಿಗೆ ಈ ಒಂದು ಹೊಲಿಗೆ ಯಂತ್ರದ ಪೇಟೆಂಟ್ ಸಿಕ್ಕಿತ್ತು. ಮತ್ತೆ ಯಾರೇ ಹೊಲಿಗೆ ಯಂತ್ರ ಮಾಡಿದ್ರು ಕೂಡ ಆ ಪೇಟೆಂಟ್ನ ಹಣ ಇವರಿಗೆ ದೊರೀತಾ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಹಣವನ್ನು ಕೂಡ ಮಾಡಿದ್ರು ತಮ್ಮ ಒಂದು ಕಂಡುಹಿಡಿದಂತಹ ಸಾಧನೆಗಾಗಿ. ಅವರು ಜನಮಾನಸದಲ್ಲೂ ಉಳಿದ್ರು, ಹಾಗೆ ಹಣವನ್ನು ಕೂಡ ಪಡೆದ್ರು. ಆದರೆ ಆಯುಷ್ಯ ಒಂದರಲ್ಲಿ ಮಾತ್ರ ಕೈಕೊಡ್ತು ಅಂತ ಹೇಳಬಹುದು. ನೀವೇನಂತೀರಿ ಈ ಕಥೆಯನ್ನು ಕೇಳ್ತಾ? ನಿಮ್ಮ ಮನಸ್ಸಿಗೆ ಬಂದಂತಹ ಮಾತುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಹರೀಶ್ ಅವರು ಹೇಳ್ತಾ ಇದ್ದಾರೆ, ನಮಗೆ ಟೈಲರ್ ಅಂದ ಕೂಡಲೇ ನೆನಪಾಗೋದು ನಾವು ಚಿಕ್ಕವರಿದ್ದಾಗ ಇದ್ದಂತಹ ಟೈಲರ್. ಬಟ್ಟೆ ಗುಣಮಟ್ಟ ಸರಿ ಇಲ್ಲ, ಇದು ಅಳತೆಗೆ ಆಗಬರಲ್ಲ, ಹಾಗೆ ಹೀಗೆ ಅಂತ 108 ಕಂಡೀಷನ್ ಹೇಳ್ತಿದ್ರು. ಅದನ್ನು ಕೇಳೋಕ್ಕಾಗದೆ ನಾವು ನೀನೇ ಬಟ್ಟೆನೂ ತೊಗೊಂಡು ಬಂದು ಅಳತೆ ತೊಗೊಂಡು ಹೊಲ್ದು ಕೊಟ್ಬಿಡಪ್ಪ, ಹಣ ಎಷ್ಟಾಗತ್ತೆ ಅಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ವಿ. ಅದೇ ನೆನಪಾಯಿತು ಅಂತ ಹೇಳ್ತಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಟೈಲರ್ನ ಜೊತೆಗಿನ ಸಂಬಂಧವನ್ನು ನೆನಪು ಮಾಡ್ಕೊಳ್ಬಹುದು, ಯಾಕೆಂದರೆ ಇದು ನ್ಯಾಷನಲ್ ಟೈಲರ್ಸ್ ಡೇ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಎಲಿಯಾಸ್ ಹೋವ್ನ ಕುರಿತಾಗಿ ಮಾತಾಡ್ತಾ ಇದ್ವಿ. 1845 ಇವರು ಸೀವಿಂಗ್ ಮಿಷಿನ್ನ ಕಂಡುಹಿಡಿದ್ರು, 1846 ಅದಕ್ಕೆ ಪೇಟೆಂಟ್ನ ಪಡ್ಕೊಂಡ್ರು ಅಂತ ಹೇಳಿದೆ. ಹಾಗೆಯೇ ಈ ಒಂದು ಇನ್ವೆನ್ಷನ್ ಆದ ಮೇಲೆ, ಈ ಒಂದು ಸಂಶೋಧನೆ ನಡೆದ ಮೇಲೆ ಏನಾಯಿತು ಅಂತಂದರೆ, ಪ್ರಪಂಚದಲ್ಲಿ ಟೈಲರಿಂಗ್ ಅನ್ನೋದು ಪ್ರಥಮ ವೃತ್ತಿಯಾಯಿತು. ಅಂದರೆ ತುಂಬ ಜನ ಟೈಲರ್ಗಳು ಹುಟ್ಕೊಂಡ್ರು, ತುಂಬ ಜನ ಹೊಲಿಗೆಯ ಮೇಲೆ ನಿರ್ಭರರಾದರು ತಮ್ಮ ಜೀವನವನ್ನು ಮುನ್ನಡೆಸೋದಕ್ಕೆ. ಮತ್ತು 1954 ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ ನಡೀತು. ಏನಂದರೆ, ಎಲಿಯಾಸ್ ಹೌ ಮತ್ತು ಸಿಂಗರ್ ಇವರಿಬ್ಬರು ಕೂಡ ಈ ಒಂದು ಸೀವಿಂಗ್ ಮಿಷಿನ್ನ ಪೇಟೆಂಟ್ಗಾಗಿ ಹೋರಾಟ ನಡೆಸಿದರು. ಐಸಾಕ್ ಮೆರಿಟ್ ಸಿಂಗರ್ ಅನ್ನುವಂತಹ ವಿಜ್ಞಾನಿ ಕೂಡ, ನಾನು ಕೂಡ ಇದೇ ರೀತಿ ಹೊಲಿಗೆ

ಅಂತ ಕಂಡು ಹಿಡಿದಿದ್ದೀನಿ, ಆ ಪೇಟೆಂಟ್ ನನಗೆ ಸಿಗಬೇಕು ಅಂತ ಹೇಳಿ ದಾವೆ ಹೂಡಿದ್ರು. ಎಲಿಯಾಸ್ ಹೋವ್ ಮತ್ತು ಐಸಾಕ್ ಮೆರಿಟ್ ಸಿಂಕರ್ ಇವರಿಬ್ಬರು ಕೂಡ 1854 ಪೇಟೆಂಟ್ನ ಕುರಿತಾಗಿ ತುಂಬಾ ಹೋರಾಟವನ್ನು ನಡೆಸಿದ್ರು. ಕೊನೆಗೂ ಕೂಡ 1867 ಈ ಒಂದು ಇತ್ಯರ್ಥ ಆಯಿತು ಅಂತ ಹೇಳಬಹುದು. ಪೇಟೆಂಟ್ಗಳು ಮುಗೀತು. ರಾಯಲ್ಟಿ ಎಲಿಯಾಸ್ ಹೂ ಅವರಿಗೆ ಸಿಗ್ತಾ ಇದ್ದದ್ದು ಕೂಡ ಅಲ್ಲಿಗೆ ನಿಂತು ಹೋಯಿತು. ಅದುವರ ತನಕ ಬಂದಂತಹ ಹಣ ಏನಿತ್ತು ಅದು ಅಗಾಧವಾಗಿತ್ತು. ಅಂದರೆ 1845 1867 ತನಕ ಹಣದ ಹೊಳೆಯೇ ಹರಿದು ಬಂತು ಅಂತ ಹೇಳಬಹುದು ಎಲಿಯಾಸ್ ಹೋ ಅವರಿಗೆ. ಈ ರೀತಿ ಹಣವನ್ನು ಏನೋ ಸಂಪಾದನೆ ಮಾಡಿಕೊಂಡ್ರು. ಆದರೆ ಇದೀಗ ನ್ಯಾಷನಲ್ ಟೈಲರ್ಸ್ ಡೇ ಅಂತ ನಾವು ಆಚರಿಸ್ತೀವಲ್ಲ, ಜೂನ್ 3 ಇವಾಗ ನಾವು ಎಲಿಯಾಸ್ ಹೋನ ಕುರಿತಾಗಿ ಮಾತಾಡಿದ್ದೀವಿ. ಆದರೆ ನಮ್ಮ ನಮ್ಮ ಜೀವನದಲ್ಲೂ ಕೂಡ ಟೈಲರ್ಗಳ ಪಾತ್ರ ಇರುತ್ತಲ್ಲ, ಅದರ ಕುರಿತಾಗೂ ಮಾತಾಡಬೇಕಲ್ಲ. ನೀವು ನಿಮ್ಮ ಟೈಲರ್ನ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೀರಾ? ನೀವೇನಾದರೂ ಊರನ್ನು ಬದಲಾಯಿಸಬೇಕಾಗಿ ಬಂದರೆ ಅಥವಾ ನಿಮ್ಮ ಏರಿಯಾ ಚೇಂಜ್ ಮಾಡಬೇಕಾಗಿ ಬಂದರೆ ನಿಮ್ಮ ಟೈಲರ್ನು ಕೂಡ ಬದಲಾಯಿಸ್ತೀರಾ? ಇಲ್ಲಾಂದರೆ ಅದೇ ಟೈಲರ್ನ ಜೊತೆ ಸಂಪರ್ಕದಲ್ಲಿರೋದಕ್ಕೆ ಇಷ್ಟಪಡ್ತೀರಾ? ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: Kiki Drums from Hell.
1: ವರ್ಲ್ಡ್ ಟೈಲರ್ಸ್ ಡೇ, ನ್ಯಾಷನಲ್ ಟೈಲರ್ಸ್ ಡೇ ಜೂನ್ 3ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಜೂನ್ನ ಮೊದಲ ಬುಧವಾರ ನ್ಯಾಷನಲ್ ಟೈಲರ್ಸ್ ಡೇನ ಆಚರಿಸಲಾಗುತ್ತೆ ಕೆಲವೊಂದಷ್ಟು ದೇಶಗಳಲ್ಲಿ ಅಂತ ಹೇಳಿದೆ. ಮತ್ತು ಇದನ್ನು ಆಚರಿಸೋದು ಹೇಗೆ ಅಂತಂದರೆ, ನಿಮ್ಮ ದರ್ಜಿಗೆ, ನಿಮ್ಮ ಟೈಲರ್ಗೆ ನೀವು ಹೋಗಿ ಒಂದು ಹಲೋ ಅಂತ ಹೇಳಿ ಮಾತಾಡಿಸಿ ಬರೋದಿರಬಹುದು, ಅವರಿಗೆ ಥ್ಯಾಂಕ್ಸ್ ಹೇಳೋದಿರಬಹುದು, ಅಥವಾ ಅವರ ಜೊತೆಗಿನ ನಿಮ್ಮ ನೆನಪುಗಳನ್ನ ಶೇರ್ ಮಾಡ್ಕೊಳ್ಳೋದಿರಬಹುದು. ನಿಮಗೂ ಕೂಡ ಆಸಕ್ತಿ ಇದ್ದರೆ ಟೈಲರಿಂಗ್ ಕಲಿಯೋದು ಅಥವಾ ಟೈಲರ್ ವೃತ್ತಿಯ ಬಗ್ಗೆ ನೀವು ಗೌರವವನ್ನು ಬೆಳೆಸ್ಕೊಳ್ಳೋದು, ಇವೆಲ್ಲವೂ ಕೂಡ ನ್ಯಾಷನಲ್ ಟೈಲರ್ಸ್ ಡೇಗೆ ನೀವು ಸೂಚಿಸ್ತಾ ಇರುವಂಥ ಗೌರವ ಆಗಿರುತ್ತೆ. ಇದೀಗ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಮೆಸೇಜ್ ಮಾಡಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು. ಅವ್ರು ಹೇಳ್ತಾ ಇದ್ದಾರೆ, ನಾವು ಚಿಕ್ಕವರಿರಬೇಕಾದ್ರೆ ಕೂಡು ಕುಟುಂಬ, ಒಟ್ಟು 50 ಜನರಿದ್ವಿ, ಅದರಲ್ಲಿ 35 ಜನ ಗಂಡುಮಕ್ಳೇ ಇದ್ವಿ. ಗಂಡ್ಮಕ್ಳಿಗೆಲ್ಲ ಸೇರಿ ಒಂದು ತಾನು, ಹೆಣ್ಮಕ್ಳಿಗೆಲ್ಲ ಸೇರಿ ಒಂದು ತಾನು, ಎಲ್ರಿಗೂ ಒಂದೇ ಬಣ್ಣದ ಬಟ್ಟೆ, ಯೂನಿಫಾರ್ಮ್ ಥರ. ಅದನ್ನು ಹೊಲಿಯೋದಕ್ಕೆ ಒಬ್ಬ ಅಜ್ಜ ಇದ್ರು, ಅವರು ಹೊಲ್ದು ಕೊಡ್ತಾ ಇದ್ರು. ವರ್ಷಕ್ಕೆ 2 ಸಲ ಹೊಸ ಬಟ್ಟೆ ಸಿಗ್ತಾ ಇತ್ತು ನಮಗೆ, ಒಂದು ಯುಗಾದಿಗೆ ಮತ್ತಿನ್ನೊಂದು ಗೌರಿ ಹುಣ್ಣಿಮೆಗೆ. ಈ ಎರಡೂ ಹೊತ್ತಿನಲ್ಲೂ ಕೂಡ ಈ ಹೊಸ ಬಟ್ಟೆಯನ್ನು ತೊಟ್ಟು ನಾವು ಸಂಭ್ರಮಿಸ್ತಾ ಇದ್ವಿ, ಮತ್ತು ಅವರೇ ನಮ್ಮ ಪರ್ಮನೆಂಟ್ ಟೈಲರ್ ಆಗಿದ್ರು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಪುಷ್ಪ ಶಾನುಭೋಗರ್ ಅವರು ಹೇಳಿದ್ದಾರೆ, ಈ ಒಂದು ಮಾಹಿತಿ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನೀವು ಕೊಟ್ಟಿದ್ದು. ಕೆಲವೊಂದು ಸರಿ ನನ್ನ ಟೈಲರು ಸರಿಯಾಗಿ ಡ್ರೆಸ್ ಹೊಲ್ದಿಲ್ಲ, ಕೆಡಿಸಿದ್ದಾರೆ ಅಂತ ಇದೆ ಕಂಪ್ಲೇಂಟು, ಇಲ್ಲ ಅಂತಲ್ಲ, ಆದರೂ ಕೂಡ ಅವಾಗ ನಾನು ಹೆಚ್ಚು ಗಲಾಟೆ ಮಾಡಿಕೊಳ್ಳದೆ ಫುಲ್ ಪೇಮೆಂಟೇ ಕೊಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ ಕೂಡ ಹೇಳಿ ಬರ್ತೀನಿ. ನಾನು ಕೂಡ 4 ಊರು ಚೇಂಜ್ ಮಾಡಿದ್ದೀನಿ, ಆಯಾ ಊರಿನಲ್ಲಿ ಟೈಲರ್ನ ಹುಡುಕೊಳ್ಳೋದು ಒಂದು ಸವಾಲಿನ ಕೆಲಸನೇ, ಆದರೆ ಪ್ರತಿ ಸಲ ಹುಡ್ಕೊಂಡಿದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಮಗಂತೂ ಒಬ್ಬನೇ ಗಂಡ ಅನ್ನೋ ಹಾಗೆ, ಒಬ್ಬನೇ ದರ್ಜಿ, ಒಬ್ಬರೇ ವೈದ್ಯರು, ಖಾಯಂ ಆಗಿ ಒಂದೇ ರೇಡಿಯೋ ನಮ್ಮ ಕನ್ನಡ ಕಾಮನ ಬಿಲ್ಲು ಅಂತ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟೈಲರ್ಸ್ ಡೇ ಕುರಿತಾಗಿನ ಮಾಹಿತಿ ಆಸಕ್ತಿದಾಯಕವಾಗಿತ್ತು, ನಮ್ಮ ಜೀವನದಲ್ಲಿ ದರ್ಜಿಯವರ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮತ್ತು ನಿಮಗೆ ಗೊತ್ತಾ, ಎಷ್ಟೇ ನಮಗೆ ರೆಡಿಮೇಡ್ ಡ್ರೆಸ್ಗಳು ಸಿಗುತ್ತೆ, ರೆಡಿಮೇಡ್ ಗಾರ್ಮೆಂಟ್ಸ್ಗಳು ಸಿಗುತ್ತೆ ಅಂತಂದರೂ ಕೂಡ ನಾವೇ ಬಟ್ಟೆಯನ್ನು ತಂದು ಕೊಟ್ಟು ಹೊಲಿಸಿದಂತಹ ಬಟ್ಟೆಗಳು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ, ಮತ್ತು ಅದು ನಮ್ಮ ಮೈಯ ಅಳತೆಗೆ ತುಂಬ ಚೆನ್ನಾಗಿ ಹೊಂದಿಕೆ ಆಗೋದ್ರಿಂದ ಹೆಚ್ಚು ಜನ ಅದನ್ನು ಇಷ್ಟಪಡ್ತಾರೆ ಕೂಡ. ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಕಾಣಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಳ್ಳೋರು ಬಹುತೇಕರು ದರ್ಜಿಯ ಹತ್ರವೇ ತಮ್ಮ ಬಟ್ಟೆಗಳನ್ನ ಹೊಲಿಸ್ಕೊಳ್ಳೋದನ್ನ ಇವತ್ತಿಗೂ ಕೂಡ ನಾವು ಕಾಣಬಹುದು. ನಮ್ಗೆ ಇವಾಗಾಗಲೇ ಎಷ್ಟೆಲ್ಲ ಶಾಪಿಂಗ್ ಸೈಟ್ಸಲ್ಲಿ ಏನೆಲ್ಲ ರೆಡಿಮೇಡ್ ಡ್ರೆಸ್ಸಸ್ಗಳು ಸಿಗ್ತಾ ಹೋದರೂ ಕೂಡ ಟೈಲರ್ಗಳಿಗೆ ಇರುವಂತಹ ಬೇಡಿಕೆ ಕಡಿಮೆ ಆಗಿಲ್ಲ ನೋಡಿ. ಇವಾಗ 500 ರೂಪಾಯಿಗೆ ಸೀರೆ ಸಿಗಬಹುದು, ಆದರೆ 500 ರೂಪಾಯಿಗೆ ಖಂಡಿತವಾಗ್ಲೂ ಕೂಡ ನೀವು ಬ್ಲೌಸ್ ಹೊಲಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಟೈಲರಿಂಗ್ ರೇಟು ಜಾಸ್ತಿ ಆಗಿದೆ. ನೀವು ತುಂಬ ಚೆನ್ನಾಗಿ ಹೊಲಿಸ್ಕೋಬೇಕು ಅಂತ ಹೋದಷ್ಟು ಕೂಡ ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಸಲ ವೆಡ್ಡಿಂಗ್ ಸೀಸನಲ್ಲಿ ಮದುವೆಯ ಬ್ಲೌಸ್ಗಳ ಒಂದು ಬಜೆಟೇ 2 ಲಕ್ಷ 3 ಲಕ್ಷ ದಾಟಿ ಹೋಗುವಂಥ ದಿನಗಳು ಇದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಆದರೆ ಟೈಲರ್ದು ಮಾತ್ರ ಸದಾ ಕಾಲ ಅಂತ ಹೇಳಬಹುದು. ನೀವು ಎಂಥ ಮಹಾನ್ ಭಾವರೇ ಆಗಿರಿ, ಅವ್ರ ಮುಂದೆ ನೀವು ನಿಲ್ಲಲೇಬೇಕು, ಕೈ ಕಟ್ಟಿ ಯಾವ ಟೈಮಿಗೆ ಕೊಡ್ತೀರಿ ಅಂತ ಕೇಳಲೇಬೇಕು. ಅವರು ಹೇಳಿದಂಥ ಟೈಮ್ಗೆ ಕೊಡ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅವರ ಹಿಂದೆ ಮುಂದೆ ಸುತ್ತೋದು, ಒಂದು ಸ್ವಲ್ಪ ಮಸ್ಕ ಹೊಡೆಯೋದು, ರಿಕ್ವೆಸ್ಟ್ ಮಾಡಿಕೊಳ್ಳೋದು, ಇದು ಯಾರಿಗೂ ಕೂಡ ತಪ್ಪಿದ್ದಿಲ್ಲ ಅಂತ ಹೇಳಬಹುದು. ನೀವೇನು ಹೇಳ್ತೀರಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಆಗಲೇ ಒಬ್ಬರು ಹೇಳಿದ್ರಲ್ಲ ಜೀವನಕ್ಕೆ ಒಬ್ಬರೇ ಟೈಲರು ಒಬ್ಬರೇ ಡಾಕ್ಟರು ಅಂತ, ನಿಜಕ್ಕೂ ಕಣ್ರಿ ಒಬ್ಬ ಟೈಲರ್ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಗೊತ್ತಾಗತ್ತೆ ಹೆಣ್ಮಕ್ಳ ಪಾಡು ಎಷ್ಟು ಕಷ್ಟ ಅಂತ. ಆದರೆ ಸರಿಯಾದಂಥ ಒಬ್ಬ ದರ್ಜಿ ಸಿಕ್ಕಂತಹ ಖುಷಿ ಇದೆ ನೋಡಿ. ಆ ಖುಷಿಯ ಮುಂದೆ ನಾವು ಎಷ್ಟು ಊರು ಬದಲಾಯಿಸಿದ್ರು, ಎಷ್ಟು ಏರಿಯಾ ಬದಲಾಯಿಸಿದ್ರು, ಟೈಲರ್ನ ಮಾತ್ರ ಬದಲಾಯಿಸುವಂಥ ಮನಸ್ಸೇ ಮಾಡಿದಿರೋ ಹಾಗೆ ಮಾಡುತ್ತೆ. ನಿಮಗೂ ಕೂಡ ಈ ರೀತಿಯ ಅನುಭವ ಆಗಿರಬಹುದು, ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ಟೋರೀಸ್ನ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ದೇವರು ವರವನ್ನು ಕೊಟ್ಟರೆ ಒಂದು ಒಳ್ಳೆ ದರ್ಜೆಯನ್ನು ಕೋರಿಕೊಳ್ಳುವೆ ಅಂತ ಅನ್ನುವಂತಹ ಎಷ್ಟೋ ಜನ ನಮ್ಮ ಸುತ್ತಮುತ್ತ ಸಿಗ್ತಾರೆ. ವಾಣಿಶ್ರೀ ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಕಾಲಕ್ಕೆ ಸ್ವಲ್ಪ ಟೈಲರಿಂಗ್ ಕಲ್ತ್ಕೊಂಡು ನನಗೆ ನಾನೇ ಸ್ಯಾರಿ ಪೀಕೋ ಫಾಲ್ಸು ಇವನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇವಾಗ ಯಾಕೋ ಆಗ್ತಾ ಇಲ್ಲ. ಆದರೆ ಎಷ್ಟೇ ರೆಡಿಮೇಡ್ ಬಟ್ಟೆಗಳು ಇದ್ದರೂ ಕೂಡ ನಮ್ಮ ಅಳತೆ ಕೊಟ್ಟು ನಾವು ಹೊಲಿಸಿಕೊಂಡಂತಹ ಬಟ್ಟೆಗಳು ಹೆಚ್ಚು ಬಾಳಿಕೆ ಬರುತ್ತೆ. ಮತ್ತು ಆ ಕಲೆ ನಿಜಕ್ಕೂ ಕೂಡ ಗೌರವ ಸೂಚಿಸಬೇಕಾದಂತಹ ಕಲೆ. ನಾನು ಇವತ್ತಿಗೂ ಕೂಡ ನನ್ನ ತವರು ಮನೆ ಹತ್ರ ಹರಿಹರದಲ್ಲೇ ಒಬ್ಬ ಟೈಲರ್ ಇದ್ದಾರೆ, ಅವ್ರಿಗೆ ಕೊಡೋದು ಪ್ರತಿಯೊಂದನ್ನು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೌದು, ಹಾಗೆಯೇ ನೀವು ಪ್ರಸಾರ ಮಾಡ್ತಾ ಇರುವಂಥ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಮೈದರ್ಗಿಯಿಂದ ಈರಣ್ಣ ಜೀವೂರ್ ಅವರು ಮೆಸೇಜ್ ಮಾಡಿದ್ದಾರೆ. ನನ್ನ ಬಟ್ಟೆಯನ್ನು ನಾನೇ ಹೊಲ್ಕೊಳ್ತೀನಿ, ನನ್ನ ತಾಯಿಯಿಂದ ನಾನು ಕಲಿತಂತಹ ಕಲೆ ಇದು ಅಂತ ಹೇಳಿಯೇ ಮೆಸೇಜ್ ಮಾಡಿದ್ದಾರೆ ಸಂತೋಷಿ ಕುಮಾರಿ ಕೊಪ್ಪಳದಿಂದ. ಮತ್ತು ಅವರಿಗೂ ಕೂಡ ಕಾರ್ಯಕ್ರಮ ತುಂಬ ಇಷ್ಟ ಆಯ್ತಂತೆ. ರೆಡಿಮೇಡ್ ಬಟ್ಟೆಗಿಂತನೂ ನಾವೇ ತಂದು ಹೊಲಿಸಿದಂತಹ ಬಟ್ಟೆ ಬಾಳಿಕೆ ಹೆಚ್ಚು ಅಂತ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಗಿರೀಶ್ ಅವರು ಹೇಳ್ತಾ ಇದ್ದಾರೆ, ನ್ಯಾಷನಲ್ ಟೈಲರ್ಸ್ ಡೇ ಪ್ರಯುಕ್ತ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಒಂದು ನೆನಪಾಗ್ತಾ ಇದೆ. ಅದರಲ್ಲಿ ಹಿರಿಯ ನಟ ಬಾಲಣ್ಣ ಅವರು ಟೈಲರ್ಸ್ನ ಪರವಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಒಳ್ಳೆಯ ಹಾಗೆ ನೀಟಾದಂಥ ಬಟ್ಟೆ ಧರಿಸೋಕೆ ಹೆಲ್ಪ್ ಮಾಡುವಂತಹ ಕಾರಣವಾಗುವಂತಹ ಟೈಲರ್ಗಳಿಗೆ ನಮೋ ನಮಃ ಅಂತ ಇದ್ದಾರೆ. ಹಾಗೆ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ರೆ ಬೇಗ ಬೇಗ ಮೆಸೇಜ್ ಮಾಡಿ 9480900103 ಅಂತ ನಮ್ಮ ನಂಬರ್ನ ನೆನಪಿಸ್ತಾ ಇದ್ದೀವಿ. ಹಾಗೆ ಸೋಮಶೇಖರ್ ಅವರು ಹೇಳ್ತಿದ್ದಾರೆ, ನಾನು ಕೂಡ ಹಾಗೆ ಒಬ್ಬರೇ ಟೈಲರ್ ಹತ್ರ ಬಟ್ಟೆ ಹೊಲಿಸೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಏನೇನು ಬೇಕಾದರೂ ಚೇಂಜ್ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಧೈರ್ಯ ಮಾಡಿ ಹೊಸ ಬಗೆಯ ಊಟ ತಿಂಡಿಯನ್ನಾದರೂ ಟ್ರೈ ಮಾಡ್ತೀವಿ. ಆದರೆ ಹೊಸ ಟೈಲರ್ನ ಟ್ರೈ ಮಾಡೋದಕ್ಕೆ ನಿಜಕ್ಕೂ ಒಂದಲ್ಲ ಎರಡೆರಡು ಗುಂಡಿಗೆ ಇರಬೇಕಾಗತ್ತೆ. ಯಾಕೆ ಅಂದರೆ ಏನೇನೋ ಕನ್ಸು ಕಟ್ಟು ಎಷ್ಟೆಷ್ಟೋ ಆಸೆಪಟ್ಟು ನಾವು ಬಟ್ಟೆಯನ್ನು ತಗೊಂಡಿರ್ತೀವಿ, ಅಕಸ್ಮಾತ್ ಅದು ಹಾಳಾಗೋದ್ರೆ ಅನ್ನೋಂಥ ಕಲ್ಪನೆಗೆ ಬೆಚ್ಚಿ ಬೀಳ್ತೀವಿ ಗೊತ್ತಾ. ಅದೇ ಕಾರಣಕ್ಕಾಗಿ ನಾವು ನಂಬಿಕೆ ಇಟ್ಟಂತಹ ಟೈಲರ್ ಹತ್ರನೇ ನಾವು ಹೋಗೋದು. ಎಷ್ಟು ದಿನ ಆದರೂ ಕಾದು ನಮಗೆ ಬೇಕಾದಂತಹ ರೀತಿಯಲ್ಲಿ ಬಟ್ಟೆಯನ್ನು ಹೊಲಿಸ್ಕೊಂಡು ಬರೋದು. ನ್ಯಾಷನಲ್ ಟೈಲರ್ಸ್ ಡೇ ಪ್ರಯುಕ್ತ ಇವತ್ತು ನಾವು ನಡೆಸ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತ ಅನಿಸಿದ್ರೆ ಮೆಸೇಜ್ ಮಾಡಿ.

ಸಮಯ ಆಗೇ ಹೋಗ್ತಾ ಇದೆ, 4:48:48 ಮೆಸೇಜ್ ಮಾಡಿದ್ದಾರೆ ಅನಿಲ್ ಭೀಷ್ಟಣ್ಣನವರ್. ನಾನು ಕೂಡ ಕಾಲೇಜ್ ಜೀವನದಲ್ಲಿ ನ್ಯಾರೋ ಪ್ಯಾಂಟ್ ಹೊಲಿಸಿ ಹಾಕೊಳ್ತಾ ಇದ್ದಂತಹ ದಿನಗಳು ನೆನಪಾಯಿತು. ಈಗ ನಾನು ರಿಟೈರ್ ಆಗಿದ್ದೀನಿ, ಅರ್ಧ ದಿನ ಟೈಲರ್ ಅಂಗಡಿಯಲ್ಲಿ ಕಳಿತೀನಿ ಮೇಡಮ್, ನನಗೆ ಯಾವ ರೀತಿ ಬೇಕೋ ಆ ರೀತಿ ಬಟ್ಟೆ ಹೊಲಿಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಟೈಲರ್ ನನ್ನ ಕುಚಿಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ ಕಣ್ರಿ. ಹಾಗೇ ನೋಡಿ ನಾಗಶ್ರೀ, ನನಗೂ ನಿಮಗೂ ಎಷ್ಟು ವ್ಯತ್ಯಾಸ. ನಾವು ಏನೋ ಒಂದು ತೋಚಿದ ಹಾಗೆ ಬರೆದು ಕಳಿಸ್ಬಿಟ್ಟಿರ್ತೀವಿ, ಆದರೆ ಅದಕ್ಕೆ ಎಷ್ಟು ಚೆನ್ನಾಗಿ ರೂಪುರೇಷೆ ಕೊಟ್ಟು ನಮ್ಮ ಸಂದೇಶಗಳನ್ನ ಓದ್ತೀರಾ ಅಂತ ಹೇಳ್ತಿದ್ದಾರೆ ವಾಣಿಶ್ರೀ ಅವರು. ವಾವ್. ಹಾಗೆ ಕೂಡ್ಲಗೆಯಿಂದ ಸತ್ಯಂ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಟೈಲರ್ ದಿನದ ಶುಭಾಶಯಗಳು. ಕಸ್ಟಮರ್ಸ್ಗೆ ಒಪ್ಪುವ ಹಾಗೆ ಹೊಲಿದು ಕೊಡೋದು ನಮ್ಮ ಕರ್ತವ್ಯ. ನೀವು ಹೇಳಿದ ಹಾಗೆ ಎಷ್ಟೇ ರೆಡಿಮೇಡ್ ಬಟ್ಟೆ ಬಂದರೂ ಕೂಡ ಜನ ನಮ್ಮಲ್ಲಿಗೆ ಬಂದು ಆಲ್ಟ್ರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ, ಹೀಗಾಗಿ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು, ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ಬಾಲಕೃಷ್ಣ ದರ್ಜಿ ಅದೇ ಪಾತ್ರದ ಬಗ್ಗೆ ಹೇಳಿರಬೇಕು ಗಿರೀಶ್ ಅವರು ಅಂತಿದ್ದಾರೆ. ಖಂಡಿತ ಹೌದು, ಅದರ ಬಗ್ಗೆನೇ ಅವರು ಹೇಳಿದ್ದು. ರಮಾಮಣಿ ಅಜ್ಜಾವರ ಸುಳ್ಯದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನಿರೋದು ಸುಳ್ಯ ತಾಲೂಕಿನ ಅಜ್ಜಾವರದಲ್ಲಿ, ನನಗೆ ಮದುವೆ ಆಗಿ 50 ವರ್ಷ ಆದರೂ ಕೂಡ ನನ್ನ ಸೀರೆ ಬ್ಲೌಸ್ಗಳನ್ನ ನನ್ನ ತಾಯಿ ಮನೆ ಮೈಸೂರಿನಲ್ಲಿ ಇರೋದ್ರಿಂದ ಅಲ್ಲೇ ಹೊಲಿಯೋದಕ್ಕೆ ಕೊಡ್ತೀನಿ. ಬೇರೆ ಯಾರು ಹೊಲಿದ್ರು ಕೂಡ ಸರಿಯಾಗೋದಿಲ್ಲ, ನನಗೂ ಕೂಡ ಅಲ್ಪ ಸ್ವಲ್ಪ ಟೈಲರಿಂಗ್ ಬರುತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂದೇಶ ಓದಿ ಖುಷಿ ಆಯಿತು ನನಗೆ, ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಜನ. ಧನ್ಯವಾದಗಳು. ಕಾರ್ಯಕ್ರಮ ಚಂದ ಕಾಣೋದು ನಿಮ್ಮೆಲ್ಲರ ಸಂದೇಶದಿಂದ ಮತ್ತು ನಿಮ್ಮ ಪ್ರೀತಿಯ ಸ್ಪಂದನೆಯಿಂದ ಅಂತ ಹೇಳಬಹುದು. ಇವತ್ತಿನ ನ್ಯಾಷನಲ್ ಟೈಲರ್ಸ್ ಡೇ ಕುರಿತಾದ ಮಾತು, ಮಾಹಿತಿ, ಮಾತುಕತೆ, ಹರಟೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ನಮ್ಮ ಸುತ್ತಲಿನ ಪ್ರತಿಯೊಬ್ಬ ವೃತ್ತಿ ಬಾಂಧವರಿಗೂ ಕೂಡ ಗೌರವವನ್ನು ಕೊಡೋಣ, ಅವರನ್ನು ಪ್ರೀತಿಯಿಂದ ನಡೆಸ್ಕೊಳ್ಳೋಣ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಿ.

0: ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸರಿ, ಹಾಗಾದರೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಹಾಡುಗಳನ್ನು ಕೇಳ್ತಾ ಮಾತುಕತೆ ಕೂಡ ಖಂಡಿತವಾಗಿಯೂ ಮುಂದುವರಿಯುತ್ತೆ, ಇರತ್ತೆ. ಯಾವ ವಿಷಯದ ಬಗ್ಗೆ ಹೇಳ್ತೀನಿ ಈ ಹಾಡನ್ನು ಕೇಳಿ, ಅದಾದ ಮೇಲೆ ಇವತ್ತಿನ ವಿಷಯ ಏನಿರುತ್ತೆ, ಯಾವ ವಿಷಯದ ಬಗ್ಗೆ ಚಿಟ್ ಚಾಟ್ನ ಮಾಡ್ತಾ ಹಾಡುಗಳನ್ನು ಕೇಳ್ತೀವಿ ಅಂತ ಹೇಳ್ತೀನಿ.

ಸಿಟಿಗಾಗಿ ದುಡಿಯೋನು ಬೆಕ್ಕಾರಿ ಅಂತಾರೆ. ನೀರಿಗಾಗಿ ಸಿರಿಗಾಗಿ ಬಂಗಳು ನಡೀತಾವೆ, ಮಣ್ಣಿಗಾಗಿ ಖುಷಿಗಾಗಿ ಕಾಸುಗಳು ಕೊಳುತ್ತಾವೆ. ಕೆಲಸ ಆಗ್ಬೇಕಂದ್ರೆ ಕಟ್ಟೆ ಕಾಲು ಹಿಡಿತಾರೆ, ಕೆಲಸ ಮುಗ್ದ ಮೇಲೆ

ಬೆಂಗಳೂರಿನ ಬೆಂಗಳೂರನ್ನ ಒಮ್ಮೆ ಸುತ್ತಿ ಬಂದ್ರಿ ಅಂತ ಆಯ್ತು ಅಲ್ವಾ. ನಾವು ಜನಸಾಮಾನ್ಯರು ಪ್ರತಿನಿತ್ಯ ಪಬ್ಲಿಕ್ ವೆಹಿಕಲ್ಸಲ್ಲಿ ಓಡಾಡ್ತಾ ಇರ್ತೀವಿ, ಅಥವಾ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರ್ತೀವಿ ಅಂದರೆ ನಮ್ಮ ಕಾನೂನು ನಮಗೆ ಜನಸಾಮಾನ್ಯರಿಗೆ ಅಂತ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹಾಕಿರುತ್ತೆ. ಹಾಗಾದರೆ ಯಾವುದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಥರ ಪಬ್ಲಿಕ್ ವೆಹಿಕಲ್, ಬಸ್ಸು, ಮೆಟ್ರೋ ಅಥವಾ ಇಂಥದ್ರಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ಗೆ, ಮಕ್ಕಳಿಗೆ ಅಥವಾ ಪ್ರೆಗ್ನೆನ್ಸಿ ಗರ್ಭಿಣಿಯರಿಗೆ, ಹೀಗೆ ಅವರಿಗೆ ಅಂತಲೇ ಒಂದಷ್ಟು ಸೀಟ್ಗಳನ್ನು ರಿಸರ್ವ್ ಮಾಡಿಟ್ಟಿರ್ತಾರೆ. ಇವತ್ತಿನ ವಿಷಯ ಏನು ಗೊತ್ತಾ, ಈ ಥರದ್ದೆಲ್ಲ ಸಣ್ಣ ಸಣ್ಣ ರೂಲ್ಸ್ಗಳ ಬಗ್ಗೆ ಏನೇನಿದೆಯೋ ಅದರ ಎಲ್ಲರ ಬಗ್ಗೆ ಮಾತಾಡ್ತಾ ನೀವು ಅದನ್ನು ಫಾಲೋ ಮಾಡ್ತೀರಾ? ಯಾವತ್ತಾದರೂ ಫಾಲೋ ಮಾಡಿದ್ದುಂಟಾ, ಅಥವಾ ಫಾಲೋ ಮಾಡದೆ ಯಾರ ಥರನಾದರೂ ಹೇಳಿಸ್ಕೊಂಡಿದ್ದುಂಟಾ? ಪಬ್ಲಿಕ್ ವೆಹಿಕಲಲ್ಲಿ ಹೋಗ್ತಾ ನೀವು ಸೀನಿಯರ್ ಸಿಟಿಸನ್ಸ್ ಸೀಟಲ್ಲಿ ಕೂತಾಗ ಯಾರಾದರೂ ಬಂದು ಇದು ನಮ್ಮ ಸೀಟು ಎದ್ದು ಬಿಟ್ಕೊಡಿ ಅಂತ ಕೇಳಿದ್ದುಂಟಾ? ಅಥವಾ ನೀವೇ ಅವ್ರು ಬಂದರು ಅಂದ ತಕ್ಷಣ

ಎಲ್ಲವನ್ನ ನೀವು ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ 9480901013 9480901013 9480101013.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಸಂಜೆ ಪ್ರಸಾರವನ್ನು ಮೊದಲಿಗೆ ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭಿಸೋಣ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕಮಲ್ ಶ್ರೀದೇವಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಶಾಖ್ ನಾಗ್ಲಾಪುರ. ಪ್ರಮೋದ್ ಮರವಂತಿಯವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಕೀರ್ತನ್ ಕೆಎಸ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ವಾಸುಕಿ ವೈಭವ್ ಹಾಗೂ ಸುಪ್ರಿಯಾ ರಾಮ್. ಚಿತ್ರ ವಿದ್ಯಾಪತಿ, ಸಾಹಿತ್ಯ ಸುಜಿತ್ ವೆಂಕಟರಾಮಯ್ಯ ಅವರದು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ರಾಘವೇಂದ್ರ ವಿ. ಚಿತ್ರ ಸೈಕಲ್. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಅರುಣ್ ಕಾರ್ತಿಕ್.

0: ಸಾಹಿತ್ಯ, ಸಂಗೀತ,
1: ಸಿನಿಮಾ, ನಾಟಕ,
2: ಆಹಾರ, ಆರೋಗ್ಯ,
1: ಭಾಷೆ, ಸಂಸ್ಕೃತಿ,
2: ಪುರಾಣ, ಇತಿಹಾಸ,
1: ದೇಶ ಪ್ರೇಮ, ಸಹಬಾಳ್ವೆ,
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
1: ಮನೆ ಮನಗಳ ಸಂಗಾತಿ,
0: ತಲೆಮಾರುಗಳ ಕೊಂಡಿ,
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ,
0: ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
0: ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಜಗ ಹೃದಯ.
6: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಧ್ವೇಶ್ ಭಾರದ್ವಾಜ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ದ ಗರ್ಲ್ ಫ್ರೆಂಡ್ ಚಿತ್ರದ ಗೀತೆ ಸಾಹಿತ್ಯ ನಾಗಾರ್ಜುನ್ ಶರ್ಮಾ ಅವರದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದೇ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಮಯ 5:51. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆಯನ್ನು ಕೇಳೋಣ. ವರುಣ್ ರಾಮಚಂದ್ರ, ಮಧ್ವೇಶ್ ಭಾರದ್ವಾಜ್ ಮತ್ತು ಸಂಗಡಿಗರ ಕಂಠಸರಿಗಳಲ್ಲಿ ನಾಗಾರ್ಜುನ್ ಶರ್ಮಾ ಹಾಗೂ ಶಶಿರಾಜ್ ಕವೂರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಎಲ್ಲಿದ್ಯಾ?
1: ನೋಡು, ರೋಡಲ್ಲಿ ಬಿಟ್ಟು ಹೋದೆ ಅಲ್ವಾ. ನಾನು ಎಲ್ಲಿದ್ರೆ ನಿಂಗೇನು?
0: ಏ ಫೋನ್ ಫೋನ್ ಕಟ್ ಮಾಡ್ಬೇಡ. ಫೋನ್ ಫೋನ್ ಕಟ್ ಮಾಡು.
2: ಏ ಫೋನ್ ಫೋನ್ ಫೋನ್. ಸೂರ್ಯ, ಇದು ಸಹನಾ ಎಲ್ಲಿದ್ದಾಳಂತೆ?
0: ಸಹನಾ ಎಲ್ಲಿದ್ದಾಳ?

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ವಂದೇ ಮಾತರಂ. 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಲೆಜೆಂಡ್ ಡೈರೆಕ್ಟರ್ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ದಿವ್ಯಾ ಕುಪ್ಪಸ್ವಾಮಿ ಅವರು. ಸಾಹಿತ್ಯ ಭುವನ್ ಅವರದು. ಗೀತೆಗೆ ಸಂಗೀತ ನೀಡಿದ್ದಾರೆ ಪ್ರಣವ್ ಸತೀಶ್.

0: ಆಕಾಶವಾಣಿ ಬೆಂಗಳೂರು, ಸಮಯ 6:20.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: Batra and Narayana Bandyopadhyay as deputy leaders and Firhad Hakim as the chief whip. In a massive fire at a hotel in Malviya Nagar in Delhi, 21 people lost their lives while 40 were rescued this morning. DCP of South Delhi, Anand Mittal, said the fire has been successfully extinguished with the assistance of 8 fire tenders. Rescue and search operations are underway. The cause of the fire is yet to be ascertained. President Draupadi Murmu, Vice President C.P. Radhakrishnan and Prime Minister Narendra Modi have expressed grief at the loss of lives in the fire incident. Benchmark domestic equity indices ended with moderate losses today. The BSE Sensex dropped 304 points to close at 74,346. The NSE Nifty slipped 78 points to settle at 23,406. The broader market at the National Stock Exchange also ended in the negative zone. In badminton, India's Ayush Shetty entered the second round of the Indonesia Open Super 1000 after defeating China's Wang Hongyang in a comeback victory, winning 8-21, 22-20, 21-15. India also registered a notable win in mixed doubles with Rohan Kapoor and Ritvik Agarde, defeating Chinese Taipei's Yang Po Suan and Hu Lingfang. And with that, we end this news bulletin.
1: ಆಕಾಶವಾಣಿ ಬೆಂಗಳೂರು, ಸಮಯ 6:10.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಡಾ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ ವಿಷಯ, ಭಾರತದ ದಿವಾಳಿತನ ಚೌಕಟ್ಟು, ಆರ್ಥಿಕ ಸಂಕಷ್ಟದಿಂದ ರಚನಾತ್ಮಕ ಪರಿಹಾರದವರೆಗೆ, ಬರಹ ಕೃಪೆ, ಭಾರತ ಸರ್ಕಾರದ ವಾರ್ತಾ ಶಾಖೆ, ಪ್ರಸ್ತುತಿ ಸಹನ. 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಸೈಕಲಿಸ್ಟ್ ಸಂದೇಶ್ ಉಪ್ಪಾರವರೊಂದಿಗೆ ಸಂದರ್ಶನ ಮೂಡಿಬರುವುದು, ನಂತರ ಕ್ರೀಡಾ ವರದಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ್ ಘೋಷ್ ಅವರ ವಾಯೊಲಿನ್ ವಾದನ ಪ್ರಸಾರವಾಗುವುದು. ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು.

ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಎಸ್ಜೆ ಶ್ರೀಕಾಂತ್ ಭಟ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿವೆ, 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರಾದ ಪ್ರಭಾಕರ್ ವಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, 9:30 ಗಾನಗಂಗೆ, 10:30 ಸುನೆರೆಪ್ಪಲ್, 11:00 ಸವಿ ನೆನಪು, 11:30 ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು, ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ

0: ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ ಪ್ರಸಾರವಾಗುವುದು. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆ ಕುರಿತು ಡಾ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೆಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಮೂಡಿಬರಲಿವೆ. 7:45 ಸಿರಿಗಂಧ. 9:15 ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳು. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಹೆಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ ಗಲೀನಾ ಅವರೊಂದಿಗೆ ಸಂವಾದ ಮೂಡಿಬರುವುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾ ಶಭಾನ್. ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. 10:30 ಎನ್ಡಿಎ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಸ್ಕಾರ. ಚಿತ್ರಕಲಾ ಪ್ರಪಂಚದ ದೊಡ್ಡ ಹೆಸರು, ಸಮಕಾಲೀನ ಚಿಂತನೆಗಳ ಜೊತೆ ನವ್ಯ ಕಲಾ ಪರಂಪರೆಯ ಮಾರ್ಗವನ್ನು ತೋರಿದವರು, ಕೆನ್ ಕಲಾಶಾಲೆಯ ಸ್ಥಾಪಕರು, ಹಲವು ಕಲಾವಿದರಿಗೆ ಸ್ಫೂರ್ತಿ ಕಲಾವಿದ ಆರ್.ಎಂ. ಹಡಪದ್. ಕಲೆಯ ದಿಕ್ಕಿನ ಬಗ್ಗೆ ಅವರು ಹೇಳಿರುವ ಮಾತು,
4: ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಜನಾಂಗದ ರೀತಿ ನೀತಿಗಳು, ಭಾಷೆ, ಅವರು ಉಡುವ ಬಟ್ಟೆ, ಬಣ್ಣ, ಅಭಿರುಚಿ ಅಥವಾ ವ್ಯವಹಾರಿಕ ಸಂಬಂಧ, ವೈವಾಹಿಕ ಸಂಬಂಧ, ಇದು ಬೇರೆ ಬೇರೆ ಸ್ವರೂಪಗಳನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಅಂತರಾಳದಲ್ಲಿ ಕಲೆಯ ಅರಿವನ್ನು ಮೂಡಿಸುತ್ತೆ, ಅದು ಆಚರಣೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ರೂಪಕ್ಕೂ ಮತ್ತು ಆಂತರಿಕ ಶಕ್ತಿಗೂ ನಿಕಟವಾದ ಸಂಬಂಧವನ್ನು ಬೆಳೆಸುವಂಥದ್ದು ಕಲೆಯಲ್ಲಿ ಮೂಲಭೂತವಾಗಿರುತ್ತದೆ. ಅದೇ ಅದಕ್ಕಾಗಿ ನಾವು ಪ್ರಾದೇಶಿಕತೆ ಗುಣಗಳನ್ನು ಅವರು ಮಾಡುವ ರೀತಿ ಮತ್ತು ಅನುಭವಿಸುವ ರೀತಿ ಮೂಲಭೂತವಾಗಿ ಒಂದೇ ಇದ್ರೂ ಕೂಡ ವ್ಯವಹಾರದಲ್ಲಿ ಮತ್ತು ರೂಪಗಳಲ್ಲಿ ಅದು ಬದಲಾಯಿಸೋದ್ರಿಂದ ಅದೊಂದು ಭಿನ್ನವಾದಂಥದ್ದು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಅಂದರೆ ಸ್ವರೂಪದಲ್ಲಿ ಭಿನ್ನವಾದದ್ದು, ಅಂತರಂಗದಲ್ಲಿ ಒಂದೇ. ಆ ರೀತಿಯಾಗಿ ನಾವು ಪ್ರಾದೇಶಿಕದಿಂದ ಒಂದು ವಿಶಾಲವಾದಂಥ ಅರಿವಿಗೆ ಬಂದಾಗ ಅದು ಸಹಜವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಸಾಂಪ್ರದಾಯಿಕ ಪ್ರತಿಮೆ ಪ್ರಾದೇಶಿಕವಾದ ಲಿಮಿಟೇಷನ್ ಒಳಗಿರುತ್ತೆ. ಎರಡು ಭಿನ್ನ ಸಂಪ್ರದಾಯಗಳು ಸೇರಿಕೊಂಡಾಗ ಯಾವ ರೀತಿಯಾಗಿ ಮೊದಲು ಒಂದು ಸಾರ್ ಅಲ್ಪ ಅವಧಿಯವರು ಘರ್ಷಣೆ ಆಗಿ ನಂತರ ಮತ್ತೊಂದು ಹೊಸ ರೂಪ ಹುಟ್ಟಿಕೊಳ್ಳುತ್ತೋ ಅದೇ ರೀತಿಗೆ ಇಡೀ ಜಾಗತಿಕವಾದಂಥ ಈ ಅನೇಕ ಗೊಂದಲಗಳ ಮಧ್ಯದಲ್ಲಿ ಮತ್ತೊಂದು ಎಲ್ಲರೂ ಗುರುತಿಸುವಂಥ, ಎಲ್ಲರಿಗೂ ಅನ್ವಯಿಸುವಂಥ, ಎಲ್ಲರೂ ಅದನ್ನ ಅರ್ಥೈಸುವಂಥ, ಎಲ್ಲರ ಮೂಲಭೂತ ಸಮಸ್ಯೆಯನ್ನು ನಿಗ್ರಹಿಸುವಂಥ ಒಂದು ಸ್ವರೂಪ ಹುಟ್ಟಿಕೊಳ್ಳುತ್ತೆ. ಆ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಅತಿ ದೊಡ್ಡ ಪ್ರಮಾಣದಲ್ಲಿ ಆಗುವುದು ಸಹಜ. ಅಂಥದನ್ನು ನಾವು ನಮ್ಮ ಆಂತರಿಕ ಅರಿವಿನೊಂದಿಗೆ ಅಥವಾ ಪ್ರವಾಸದೊಂದಿಗೆ ಅಥವಾ ಬೇರೆ ಬೇರೆ ಇವುಗಳನ್ನು ಘರ್ಷಣೆಗಳನ್ನು ಎದುರಿಸುವುದರೊಂದಿಗೆ ನಾವು ನಮ್ಮ ಬೆಳೆಸ್ಕೊಳ್ತಾ ಇದ್ದೀವಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದೀವಿ. ಶಿಕ್ಷಣವನ್ನು ಯಾತಕ್ಕಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ಒಂದು ಅಂತರಂಗ ಬೆಳವಣಿಗೆಯನ್ನು ನಾವು ಮಾಡಿಕೊಳ್ತಲ್ತಾನೆ ಮತ್ತು ಮಾನವನ ಕಲ್ಯಾಣವನ್ನು ಅಪೇಕ್ಷಿಸೋದಕ್ಕಾಗಿ ತನ್ನ ಬೌದ್ಧಿಕ ಮತ್ತು ಸಾಹಸಮಯ ಯಾವುದೇ ಪ್ರಜ್ಞೆಯನ್ನು ಬಳಸ್ಕೊಳ್ಳೋಕ್ಕೆ ಅವನು ಹೆಚ್ಚು ಮರ್ಯಾದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಹಿಂದಿನ ಋಷಿಗಳನ್ನಾಗಲಿ ಅವರು ಜನರಿಗಾಗಿ ಹೇಳಿದ್ದಾರೆ. ಜನರೇ ತಮ್ಮ ಇಡೀ ಜೀವನದ ಅನುಭವಗಳನ್ನು ಮತ್ತೊಬ್ಬರು ಹೇಳಿದ್ದಕ್ಕಾಗಿ ಅದನ್ನು ಸವಿಗೊಂಡವರು ನಾವು, ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಪ್ರತಿಭಾವಂತರು ಹೌದು, ಜನತೆಗೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ಕಲಾವಿದರು ಕೊಟ್ಟಿದ್ದಾರೆ. ಕಲಾವಿದನ ತನ್ನ ಬೌದ್ಧಿಕ ಆಸ್ತಿ ಇದೆಯಲ್ಲ ಅದು ಸಾಮಾಜಿಕವಾಗಬೇಕು. ಅಂದರೆ ಹೆಚ್ಚು ಸುಸಂಸ್ಕೃತ ಮತ್ತು ಸುಭದ್ರವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವನು ಒಬ್ಬ ಕಲೆ ನಿಂತು ಕೆಲಸ ಮಾಡ್ತಾನೆ. ನನಗೊಮ್ಮೆ ಅನಿಸುತ್ತೆ ಒಂದು ಬದಲಾವಣೆಗೆ ಆಗಬೇಕಾದ ಕ್ರಾಂತಿ ಆಗಬೇಕು ಅನಿವಾರ್ಯ. ಆದರೆ
5: ಆ ಬದಲಾವಣೆ ಹೆಸರಿನಲ್ಲಿ
4: ಬದಲಾವಣೆ ನಾನೇ ಕ್ರಾಂತಿ ಮಾಡ್ತೇನೆ ಅಂತ ಸುಳ್ಳು. ಒಂದು ಸಮಗ್ರವಾದ ಅವನ ಕೃತಿ, ಅವನ ವಿಚಾರಗಳು ಕ್ರಾಂತಿಯ ಸ್ವರೂಪವನ್ನು ಮನಸ್ಸಿನೊಳಗೆ ಅಥವಾ ನೋಡುಗನ ಮನಸ್ಸಿನೊಳಗಾಗಲಿ ಅಥವಾ ಸಮಾಜದೊಳಗಾಗಿ ಉಂಟು ಮಾಡುತ್ತೆ. ಅದರಿಂದ ಆ ಸಮಾಜದ ವ್ಯಕ್ತಿಗಳು ತಮ್ಮ ಬದುಕನ್ನ ಬೇರೆ ರೀತಿಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದ್ರೆ ಇವನೇ ಮಾಡಿದಂತಲ್ಲ, ಇವನ ವಿಚಾರಗಳು ಆ ರೀತಿಯಾಗಿದ್ದರೆ ಅಥವಾ ಅಂಥವ್ಳು ಅವನನ್ನು ಕೂಡ ಮೊದಲು ಬದಲಾಯಿಸಬೇಕು. ನಾನು ನನ್ನ ಒಳಗೆ ನನ್ನ ಬದಲಾಯಿಸ್ಕೊಂಡ್ರೆ ಮತ್ತು ಈ ತಪ್ಪು ಅಂತ ಅನ್ನೋದಕ್ಕೆ ಕಾರಣಗಳನ್ನು ಸಕಾರಣಗಳನ್ನು ಹುಡುಕೊಂಡ್ರೆ ಅಥವಾ ಅದು ಪರಿಣಾಮಕಾರಿಯಾಗಿ ಆ ಸಂದರ್ಭಕ್ಕೆ ಆ ಸಮಾಜಕ್ಕೆ ಒಗ್ಗುವಂತಿದ್ರೆ ಸಹಜವಾಗಿ ಅದು ತಾನೇ ತಾನೇ ಪರಿವರ್ತನೆಗೊಳ್ಳುತ್ತೆ. ಆ ರೀತಿಯಾಗಿರುವ ಕೂಗೋದ್ರಿಂದ ಆಗುದಿಲ್ಲ, ಬಹಳ ಆದ್ರೆ ನಾವೇನ್ ಮಾಡ್ಬೋದು, ಅದನ್ನು ಹೇಳೋದ್ರಿಂದ ಜನ ನಮ್ಮ ಕಡೆಗೆ ನೋಡ್ಕೊಳ್ಬಹುದು. ಸಾಮಾಜಿಕ ತೃಪ್ತಿಯ ಪರಿವರ್ತನೆ ನೆರವಾಗುವಂಥದ್ದು ಇನ್ನೊಂದು ತೃಪ್ತಿ, ಅದು ಕೂಡ ತೃಪ್ತಿ ಕೊಡುತ್ತೆ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಲಾವಿದ ಆರ್.ಎಂ. ಹಡಪದ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಆಕಾಶವಾಣಿ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: यः अद्य उक्तवान् यत् देशस्य सौरविकासगाथा वैश्विकमानदण्डानि स्थापयति. अरावली पर्वतश्रेण्याः सीमाङ्कनसमीक्षार्था सर्वोच्चन्यायालयेन विशेषज्ञसमितिः निर्मिता. सर्वोच्चन्यायालयेन अरावली पर्वतश्रेण्याः परिभाषा सीमाङ्कनसम्बद्धविषयाणां स्वतन्त्रसमीक्षार्थम् उच्चाधिकारयुक्तायाः विशेषज्ञसमितेः घटनस्य निर्देशः प्रदत्तः. अस्याः समितेः अध्यक्षतां भारतीय वानिकी अनुसन्धान शिक्षा परिषदः महानिदेशिका कञ्चन देवी वहिष्यति. न्यायालयेन समितये चालितवर्षस्य अगस्तमासस्य एकत्रिंशत्तम दिनाङ्कपर्यन्तं स्वप्रतिवेदनं समर्पयितुम् आदेशः प्रदत्तः. प्रधानमन्त्री नरेन्द्रमोदी अद्य केन्द्रीयमन्त्रिणः चिराग पासवानस्य लेखं सामाजिक अन्तर्जाल माध्यमेन प्रदर्शितवान्. तेन उक्तं यत् लद्दाखप्रदेशे प्राप्तम् अद्वितीयं वेरीफलं नवीनावसराणां विकासस्य प्रतीकः अस्ति. लेखे लद्दाखस्य उद्यमशीलतया तथा मूल्यवर्धनद्वारा विकासस्य नूतनद्वाराणि उद्घाटितानि इति प्रकाशितम्. इति वार्ताः.
1: ಸಮಯ 6:30. ಈಗ ರಸವಾರ್ತೆ.
2: ಆಕಾಶವಾಣಿ ರಸವಾರ್ತೆ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಲಿಂಗಾನಂದ. ಪ್ರಿಯ ಶ್ರೋತೃಗಳೇ, ಸಯ್ಯಾಜಿ ಶಿಂದೆ ಈ ಹೆಸರು ಕೇಳ್ತಿದ್ದಂತೆ ಖಳನಟನ ಚಿತ್ರ ಒಂದು ಕಣ್ಣಮುಂದೆ ಎದ್ದು ಬರುತ್ತೆ. ಆ ಆರ್ಭಟ ಘರ್ಜನೆಯಿಂದಲೇ ಸಯ್ಯಾಜಿ ಶಿಂದೆ ಸಿನಿಮಾ ರಂಗದಲ್ಲಿ ಸೈ ಅನಿಸಿಕೊಂಡಿರೋದು. ಆದರೆ ಶಿಂದೆಗೆ ಇನ್ನೊಂದು ಮುಖ ಇದೆ, ಅದನ್ನು ಯಾರೂ ನೋಡಿಲ್ಲ. ಸಯ್ಯಾಜಿ ಶಿಂದೆ ಪರದೆ ಮೇಲೆ ಕ್ರೂರವಾಗಿ ಕಾಣಿಸ್ಕೊಂಡ್ರೂ ಮನಸ್ಸು ಮಾತ್ರ ನಮ್ಮ ನಾಗಮಂಗಲ ಬೆಣ್ಣೆನೆ. ಯಾರಾದರೂ ಮರ ಕಡಿದ್ರೆ ಸಾಕು ಸಯ್ಯಾಜಿ ಮಮ್ಮಲ ಮರುಗ್ತಾರೆ. ಇವರು ಮಾಡಿರೋ ಹಸಿರು ಅಭಿಯಾನದಿಂದ 6.5 ಲಕ್ಷ ಗಿಡಗಳು ಇಂದು ಮರಗಳಾಗಿವೆ, ನೆರಳು ಕೊಡ್ತಿವೆ. ಇದನ್ನೆಲ್ಲ ನೆಟ್ಟಿದ್ದು ಅವರ ತಾಯಿಯ ನೆನಪಿಗಾಗಿ. ಅಮ್ಮ ಹಾಸಿಗೆ ಹಿಡಿದಾಗ ಶಿಂದೆ ಕಳವಳಗೊಂಡ್ರು. ಅಮ್ಮನಿಲ್ಲದ ಜಗತ್ತನ್ನ ಊಹಿಸಿ ದಿಗಿದಿಗಿಲುಗೊಂಡ್ರು. ಅಮ್ಮ ಕೈಬಿಟ್ಟು ಹೋಗೋದು ನಿಕ್ಕಿಯಾದಾಗ ಆಕೆಯ ನೆನಪಿನಲ್ಲಿ ಹುಟ್ಟೂರು ಸತಾರಾದ ಮಸ್ವೇಹಳ್ಳಿಲಿ 2000 ಗಿಡಗಳನ್ನು ಅವರು ನೆಟ್ಟರು. ನಂತರ ದಿವಾಡಿಯಲ್ಲಿ ಪವಿತ್ರವನ ನಿರ್ಮಿಸಿದ್ರು. ಪಾಲ್ವಾನ್ನಲ್ಲಿ ಉದ್ಯಾನವನ, ಪೂನಾ ಶಿರೂರು ಹೈವೇಗಳಲ್ಲಿ ನೆಟ್ಟ ಗಿಡಗಳು ಮರಗಳಾದವು. ಬರಪೀಡಿತ ಪ್ರದೇಶಗಳಾದ ವೆಲೆ, ಅಹಲ್ಯನಗರ, ವಿದರ್ಭಗಳಲ್ಲಿ ಶಿಂದೆ ಗಿಡ ನೆಟ್ಟು ನೀರುಣಿಸಿದ್ರಿಂದ ಜನರಿಗೆ ನೀರ ನೆಮ್ಮದಿ ದೊರೆತಿದೆ. ಈ ಮರಗಳನ್ನು ನೋಡಿದ್ರೆ ಅಮ್ಮನ ನೆನಪಾಗುತ್ತಂತೆ. ಸಯ್ಯಾಜಿ ಶಾಲಾ ಮಕ್ಕಳು ಸ್ಥಳೀಯರನ್ನೇ ವೃಕ್ಷ ಅಭಿಯಾನದ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಗಿಡಗಳಿಗೆ ನೀರುಣಿಸುವ ಜವಾಬ್ದಾರಿ ಅವರದ್ದೇ. ಶಿಂದೆಯ ಅಮರ ಪ್ರೀತಿಯ ಫಲದಿಂದ ಮಹಾರಾಷ್ಟ್ರದಲ್ಲಿ 100 ಬೃಹತ್ ಆಲ ಅರಳಿ ಮರಗಳ ಜೀವ ಉಳಿದಿದೆ. ನಟನೆಯಿಂದ ಬಂದ ಎಲ್ಲ ಆದಾಯವನ್ನು ವರ್ಚಸ್ಸನ್ನು ಗಿಡಗಳನ್ನು ನೆಡಲು, ಮರಗಳನ್ನು ಉಳಿಸಲಿಕ್ಕೆ ಹರಿಸಿದ್ದಾರೆ ಶಿಂದೆ. ಶಿಂದೆ ಪರದೆ ಮೇಲೆ ಆರ್ಭಟಿಸಿದ್ದಷ್ಟು ಇಲ್ಲಿ ಗಿಡಗಳು ಮರಗಳಾಗ್ತವೆ. ಜನಗಳಿಗೆ ಆಕ್ಸಿಜನ್ ಸಿಗುತ್ತದೆ ಅನ್ನೋದಂತೂ ಖರೆ. ಕೇರಳದಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಗ್ತಾ ಇದೆಯಂತೆ. ನಮಗೆಲ್ಲ ಒಂದೇ ನೀರು, ಒಂದೇ ಗಾಳಿ, ಒಂದೇ ಆಕಾಶ ಅಲ್ವಾ? ಅಲ್ಲಿ ಮಾತ್ರ ಶುದ್ಧ ಆಕ್ಸಿಜನ್ ಹೇಗೆ ಸಾಧ್ಯ ಅಂದ್ಕೊಂಡ್ರ? ಹೌದು, ಎಲ್ಲರೂ ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಲೇ ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಅಲ್ಲೆಲ್ಲ ಲಿಕ್ವಿಡಿಟಿ ಟ್ರೀ ಅಂತ ನೆಡ್ತಾ, ಅಲ್ಲಲ್ಲ ಇಡ್ತಾ ಇದ್ದಾರೆ. ಅಂದರೆ ಇದು ನಿಜವಾದ ಮರಗಳಲ್ಲ, ಹಸಿರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನು ಒಳಗೊಂಡಿರೋ ಬಯೋರಿಯಾಕ್ಟರ್. 1000 ಲೀಟರ್ ಸಾಮರ್ಥ್ಯದ ಗಾಜಿನ ಕಂಟೈನರ್ನಲ್ಲಿ ನೀರು ಮತ್ತು ಸೂಕ್ಷ್ಮ ಪಾಚಿಗಳನ್ನು ತುಂಬಿಸಲಾಗುತ್ತೆ. ಈ ಪಾಚಿಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ವಾತಾವರಣದಲ್ಲಿ ಇಂಗಾಲನ ಹೀರಿ ಗಾಳಿನ ಶುದ್ಧ ಮಾಡ್ತಾ ಇದೆಯಂತೆ. ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಆಕ್ಸಿಜನ್ ಶುದ್ಧೀಕರಣ ರಿಯಾಕ್ಟರ್ ಅನ್ನು ಇಟ್ಟಿದ್ದಾರೆ. ಹಾಗೆಯೇ ಕೊಚ್ಚಿ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ, ಎಲ್ಲೆಲ್ಲಿ ಜಾಸ್ತಿ ಹೊಗೆಗಳು ಜಂಕ್ಷನ್ಗಳಿದೆಯೋ ಅಲ್ಲೆಲ್ಲ ಈ ರಿಯಾಕ್ಟರ್ ಸೇವೆ ಶುರುವಾಗಿದೆ. ಈ ಲಿಕ್ವಿಡಿಟಿ ಟ್ರೀ ನಮ್ಮ ಮರಗಳಿಗಿಂತ 50 ವೇಗವಾಗಿ ಗಾಳಿನ ಶುದ್ಧೀಕರಣ ಮಾಡುತ್ತಂತೆ. ಹಾಗೇನೆ 1000 ಸಾಮರ್ಥ್ಯದ ಈ ಒಂದು ಮರ 10 ದೊಡ್ಡ ಮರಗಳು ನಮಗೆಲ್ಲ ಯಾವ ಪ್ರಮಾಣದಲ್ಲಿ ಇಂಗಾಲನ ಹೀರಿ ಆಮ್ಲಜನಕ ಕೊಡುತ್ತಲ್ಲ, ಆ ಕೆಲಸ ಇದೊಂದೇ ರಿಯಾಕ್ಟರ್ ಮಾಡ್ತಾ ಇದೆ. ಕುಡಿಯೋ ನೀರು, ಸೇವಿಸೋ ಗಾಳಿ, ವಿಷ ಆದರೆ ದೇವ್ರೆ ಗತಿ ಅಂದ್ಕೋತಾ ಇರೋ ಈ ಹೊತ್ತಿನಲ್ಲಿ ದೇವರು ಬಂದಂಗೆ ಬಂದಿದೆ ಈ ಬಯೋರಿಯಾಕ್ಟರ್. ಕೇರಳದ ಅಂಬಾಲಾ ಕುಲಂಗಳ ಕೆರೆಗಳಂತೂ ಲಕಲಕ ಅಂತ ಹೊಳಿತಾ ಇವೆ. ನೋಡ ನೋಡ್ತಿದ್ದಂತೆ ನೀರೊಳಗೆ ಧುಮುಕ್ಬೇಕು ಅಂತ ಮನಸ್ಸು ಚೆಂಡಿ ಹಿಡಿಯುತ್ತೆ. ತಕ್ಷಣ ನೀರಲ್ಲಿ ಧುಮುಕಿದ್ರು ಯಾಕ್ರಿ ಈಜ್ತಾ ಇದ್ದೀರಾ ಅಂತ ಇಲ್ಲಿ ಯಾರೂ ಕೇಳೋಲ್ಲ. ಈಜೆ ಇಲ್ಲಿ ದೇವರು ಅಂದ ಹಾಗೆ ಅಂಬಾಲಾಕುಲಂ ಅಂದರೆ ದೇವಾಲಯ ಅಂತ ಅರ್ಥ. ದೇವಾಲಯಗಳ ಮುಂದಿರೋ ಕೆರೆಗಳು ಬೇಸಿಗೆಯ ಜೀವಜಲ. ವಿಶೇಷ ಅಂದರೆ ಇವು ಬರೀ ಕೆರೆಗಳಲ್ಲ, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ. ಛೇ, ಇಂಥ ಪವಿತ್ರವಾದ ನೀರಲ್ಲಿ ಈಜೋದೆ ಅಂತ ಅನ್ಬೇಡಿ. ಯಾರೇ ಈಜಾಡಿದ್ರೂ ನೀರು ಕೆಡೋದಿಲ್ಲ. ಮುಂದಿನ ಜನಾಂಗಕ್ಕೆ ನೀರಿನ ನೆಲೆ ಬೆಲೆ ತಿಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರಂತೆ. ಇದು

0: ಕೆರೆಗಳನ್ನು ಸಂರಕ್ಷಿಸೋ ಈಜನ್ನು ಪ್ರೋತ್ಸಾಹಿಸೋ ವಿನೂತನ ಪರಿ. ನೀರು ಕೆಡದೇ ಇರಲಿ ಅಂತ ಕ್ಲೋರಿನ್ ಅಂತ ರಾಸಾಯನಿಕಗಳನ್ನು ಈ ಕೆರೆ ಕೊಳಗಳಿಗೆ ಹಾಕೋದಿಲ್ಲ. ಬದಲಾಗಿ ಮೀನು ಜಲಚರ ಸಸ್ಯಗಳೇ ಪ್ರಾಕೃತಿಕವಾಗಿ ನೀರನ್ನು ಪರಿಶುದ್ಧಗೊಳಿಸ್ತಿವೆ. ಈಜೋಕೆ ಬರೋರಿಗೆ ಕಟ್ನಿಟ್ ರೂಲ್ಸ್ ಇದೆ. ಈಜೋದಕ್ಕೂ ಮೊದಲು ಅಲ್ಲೇ ಇರೋ ನಲ್ಲಿಲಿ ಶುದ್ಧವಾಗಿ ಸ್ನಾನ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಿಷೇಧ. ಸೋಪು ಗೀಪು ಬಳಸಿ ಸ್ನಾನವಂತೂ ಕುಲ್ಲಾ ಕುಲ್ಲಂ ಮಾಡಲೇಬಾರ್ದು. ಅದಕ್ಕೆ ಇಲ್ಲಿ ಜನರು ಕೂಡ ನೀರನ್ನು ದೇವರಂತೆ ನೋಡ್ತಾರೆ. ಅದಕ್ಕೆ ನೋಡಿ, ಕಣ್ಣೂರಿನ ಪನಾಂಗಡ್ ನೈಸರ್ಗಿಕ ಪುರಾತನ ಕೊಳಕ್ಕೆ ತಲೆ ತೋರಿಸಿದರೆ ಸಾಕು, ಮುಖ ಫಳಫಳ ಅಂತ ಕಾಣೋಷ್ಟು ನೀರು ತಿಳಿ ತಿಳಿಯಾಗಿದೆ. ಅಂಬಾಲಕುಲಂನ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಂದಿರೋ ಕೆರೆ ಕೂಡ ಹಂಗೇನೆ. ಮಲ್ಲಪುರಂನ ಕಂಚೇರಿ, ಮುಸ್ಲಿಯಾರಂಗಡಿ ದೇವಳ ಕೆರೆಗಳು ಪ್ರಕೃತಿ ಹಿನ್ನೆಲೆಯಿಂದಾಗಿ ಸುರಸುಂದರವಾಗಿದೆ. ಈ ಎಲ್ಲ ಕಡೆ ಈಜಬಹುದು. ಕೇರಳ ಮಂದಿಗೆ ತಲೆಯಿಂದ ಮುಡಿಯವರೆಗೆ ಈಜೋ ಹುಚ್ಚಿದೆ. ಹಂಗಾಗಿ ಜಲಸಾಕ್ಷರತೆ ಸಾರೋಕೆ ಅಂತಲೇ 56 ಹೆಚ್ಚು ಕೊಳಗಳು ಕೆರೆಗಳು ಕೇರಳದಲ್ಲಿ ಇದೆಯಂತೆ. ಈಜಬೇಕು, ಈಜಿ ನೀರನ್ನು ಉಳಿಸ್ಬೇಕು ಅನ್ನೋದನ್ನ ಇಲ್ಲಿ ಡೈವ್ ಹೊಡೆದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಕೇಳಿದ್ರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಲಿಂಗಾನಂದ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ಸ್ಕೂಲ್ ಏನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಈಗ ಅಪರಿಚಿತ ಮಗುವಿನ ಪಾಲಕರು ಅಥವಾ ಪೋಷಕರ ಪತ್ತೆಗಾಗಿ ಪ್ರಕಟಣೆ. May 26 ಸಂಜೆ 5:30 ಸುಮಾರಿಗೆ ಬೆಂಗಳೂರು ನಗರ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಲಾಲ್ಬಾಗ್ ಉದ್ಯಾನವನದ ದಕ್ಷಿಣ ದ್ವಾರದ ಸಮೀಪದ ಕೆರೆ ಪಕ್ಕ ಬಂಡೆಯ ಸ್ಥಳದಲ್ಲಿ ಗಿಡಗಳ ಮಧ್ಯೆ ಸುಮಾರು 1-2 ಗಂಡು ಮಗು ಸಿಕ್ಕಿದೆ. ಮಗುವಿನ ಚಹರೆ ಹೀಗಿದೆ. ಗೋಧಿ ಮೈಬಣ್ಣ ಉಳ್ಳದ್ದಾಗಿದ್ದು ಮಗುವಿನ ಮೈ ಮೇಲೆ ಒಂದು ಹಳದಿ ಬಣ್ಣದ ಬೆಡ್ಶೀಟ್ ಬಟ್ಟೆ, ಹೂಗಳ ಡಿಸೈನ್ ಇರುವ ಬನೀನ್ ಬಟ್ಟೆ ದೊರೆತಿರುತ್ತದೆ. ಸದ್ಯ ಮಗುವನ್ನು ನಗರದ ವಾಣಿ ವಿಲಾಸ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಆರೈಕೆ ಕೊಡಿಸಲಾಗುತ್ತಿದೆ. ಈ ಮಗುವಿನ ಪಾಲಕರು ಅಥವಾ ಪೋಷಕರು ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಅಪರಿಚಿತ ಮಗುವಿನ ಪಾಲಕರು ಅಥವಾ ಪೋಷಕರ ಪತ್ತೆಗಾಗಿ ಪ್ರಕಟಣೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ತರ್ಪಗಾವಲು ಹಾಕಲಾಗಿತ್ತು. ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವು ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ

0: 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು 7 ಅಕ್ಟೋಬರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಆಗಸ್ಟ್ ಪ್ರಕಟಿಸಲಾಗುತ್ತಿದ್ದು 5 ಆಗಸ್ಟ್ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ, ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಡಾ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಈಗ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು.
4: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಎಜಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಲತಾ ಅವರೇ.
5: ನಮಸ್ಕಾರ ಸರ್.
4: ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ ಇನ್ನೊಮ್ಮೆ. ನಮಗೆ ಇವತ್ತು ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂದ್ರೇನು, ಮಳೆಯಾಶ್ರಿತ ಪ್ರದೇಶಗಳ ಗುಣಲಕ್ಷಣಗಳಲ್ಲಿ ಏನು, ಇದರಿಂದ ನಮ್ಮ ಮುಂದಿನ ಒಂದು ಮಣ್ಣಿನ ಸಂರಕ್ಷಣೆ ಆಗಲಿ ನೀರಿನ ಸಂರಕ್ಷಣೆ ಆಗಲಿ ಒಂದೊಂದಾಗಿ ಮಾಡಿಕೊಡಿ
5: ಸರ್.

0: ಮುಖ್ಯವಾಗಿ ಮಳೆ ಆಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂತಂದರೆ ಮಳೆಯ ನೀರಿನ ಮೂಲ ಸರ್. ಯಾವುದೇ ಕೃಷಿ ಬೆಳೆಗಳನ್ನು ಬೆಳಿಬೇಕು ಅಂದರೆ ಮಳೆ ನೀರಿನಿಂದನೇ, ಬೇರೆ ಯಾವುದೇ ಸೋರ್ಸ್ ಆಫ್ ಇರಿಗೇಷನ್ ಇರೋದಿಲ್ಲ. ಸೊ ಮಳೆ ನೀರನ್ನು ಬಳಸಿ ನಾವು ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಳೆ ಆಶ್ರಿತ ಅಂತ ಹೇಳ್ತೀವಿ. ಇಲ್ಲಿ ಮಳೆಯ ಪ್ರಮಾಣ, ಅವಧಿ, ಹಂಚಿಕೆ, ಮಳೆಯ ದಿನಗಳು ಇವೆಲ್ಲವೂ ಬೆಳೆಯ ಬೆಳವಣಿಗೆಯ ಮೇಲೆ ಒಂದು ಮತ್ತು ಇಳುವರಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತವೆ. ನಮ್ಮ ದೇಶದಲ್ಲಿ 143 ಮಿಲಿಯನ್ ಹೆಕ್ಟೇರಷ್ಟು ಸಾಗುವಳಿ ಪ್ರದೇಶ ಇದೆ. ಅದರಲ್ಲಿ ನಮಗೆ 67% ಖುಷ್ಕಿ ಪ್ರದೇಶ ಅಂತ ಇದೆ. ಸೊ ಅದರಲ್ಲಿ ಒಟ್ಟಾರೆ ಆಹಾರ ಉತ್ಪಾದನೆ 44% ಈ ಖುಷ್ಕಿ ಪ್ರದೇಶದಿಂದ ಬರ್ತದೆ. ಹಾಗೆ ಈ ಮಳೆಯಾಶ್ರಿತ ಬೆಳೆಗಳ ಉತ್ಪಾದಕತೆ ಅಲ್ಲಿನ ಮಣ್ಣಿನ ತೇವಾಂಶದ ಮೇಲೆ ಮತ್ತು ಮಳೆಯ ಪ್ರಮಾಣದ ಮೇಲೆ ಹೆಚ್ಚಿನ ಅವಲಂಬಿತ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಈ ಮಳೆಯಾಶ್ರಿತ ಕೃಷಿಯಲ್ಲಿ ಇಳುವರಿಯ ಮಟ್ಟ ಬಹಳ ಕುಂಠಿತ ಆಗ್ತಾ ಇದೆ ಸರ್.
1: ಈಗ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರು ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದನ್ನು ಹೇಳಿ.
0: ಇದು ಬಹಳ ಪ್ರಮುಖವಾಗಿ ಅಂದರೆ ನಾನು ಮೊದಲೇ ಹೇಳಿದಂತೆ ಮಳೆ ಮೇಲೆ ಅವಲಂಬಿತ ಆಗಿರೋದ್ರಿಂದ ಮಳೆ ಅನಿಶ್ಚಿತವಾಗಿದೆ. ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ, ವಾತಾವರಣ ಅಥವಾ ಹವಾಮಾನ ಬದಲಾವಣೆಯಿಂದ ಸೊ ಮಳೆ ಅನಿಶ್ಚಿತವಾಗಿರುತ್ತೆ. ಸೊ ಸಕಾಲದಲ್ಲಿ ಮಳೆ ಬರೋದಿಲ್ಲ, ಇದರಿಂದ ಬೆಳೆ ಬೆಳವಣಿಗೆಗೆ ನೀರಿನ ಕೊರತೆ, ಮಣ್ಣಿನ ತೇವಾಂಶದ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆ ಎಲ್ಲ ಪೋಷಕಾಂಶಗಳ ಒಂದು ಕೊರತೆಯನ್ನು ಮಣ್ಣಲ್ಲಿ ನಾವು ಎದ್ದು ನೋಡ್ತಾ ಇದ್ದೀವಿ. ಸೊ ಈ ನಮ್ಮ ಎಲ್ಲ ದೇಶದ ಎಲ್ಲ ಮಣ್ಣುಗಳನ್ನು ನಾವು ತಂದು ಅನಲೈಸ್ ಮಾಡಿ ನೋಡಿದವಾಗ ಮಣ್ಣಿನಲ್ಲಿ ಏನು 17 ಪೋಷಕಾಂಶಗಳು ಬೆಳೆಗೆ ಅವಶ್ಯಕತೆ ಇದ್ದಾವೋ ಅವುಗಳ ಎಲ್ಲ ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಮಣ್ಣಲ್ಲಿ 90% ಮಣ್ಣಲ್ಲಿ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಬೆಳೆಯ ಬೆಳವಣಿಗೆಯ ಸಂದಿಗ್ಧ ಹಂತದಲ್ಲಿ ತೇವಾಂಶ ಕೊರತೆಯನ್ನು ನೋಡ್ತಾ ಇದ್ದೀವಿ. ಅನಾವೃಷ್ಟಿ ಆಗ್ತಾ ಇದೆ ಅಥವಾ ಅತಿವೃಷ್ಟಿ ಆಗ್ತಾ ಇದೆ. ಮಣ್ಣು ಮತ್ತು ನೀರಿನ ಅಸಮರ್ಪಕ ಬಳಕೆಯಿಂದ ಮಣ್ಣಿನ ಸವಕಳಿಯನ್ನು ನಾವು ನೋಡ್ತಾ ಇದ್ದೀವಿ. ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಬರ ನಿರೋಧಕ ತಳಿಗಳ ಒಂದು ಕೊರತೆ ಕಾಣ್ತಾ ಇದೆ. ಮಣ್ಣಿನ ಸಾವಯವ ಅಂಶ ಇದರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಮಳೆಯಾಶ್ರಿತ ಒಂದು ಕೃಷಿಯಲ್ಲಿ, ಹಾಗೂ ಕಡಿಮೆ ನಿವ್ವಳ ಆದಾಯ ಬರ್ತಾ ಇದೆ. ಹಾಗೆ ಇಲ್ಲಿನ ರೈತರು ಏನು ಸಮಸ್ಯೆ ಅಂದರೆ ಸಾಲ ಸೌಲಭ್ಯಗಳು ಹೆಚ್ಚಾಗಿ ಸಿಗೋದಿಲ್ಲ ಸರ್. ಇಲ್ಲಿ ಅಂತ ಒಂದು ಸಮಸ್ಯೆಗಳನ್ನು ರೈತರು ಎದುರಿಸ್ತಾ ಇದ್ದಾರೆ ಸರ್.
1: ಆದ್ರೆ ಈಗ ಅದೇ ಅವರಿಗೆ ಮುಳುವಾಗ್ಬಿಡ್ತದೆ
0: ಅವರಿಗೆ ಸಮಸ್ಯೆಗಳಿಗೂ
1: ತೋಚೋದಿಲ್ಲ.
0: ಹೌದು,
1: ಭೂಮಿ ಇರ್ತದೆ.
0: ಹೌದು,
1: ಆದ್ರೆ ಅದಕ್ಕೆ ಏನು ಮೂಲ ಸೌಕರ್ಯ ಒದಗಿಸ್ಕೊಡಕ್ ಆಗ್ತಾ ಇಲ್ಲ.
0: ಈಗ ನೋಡಿ ನಾರ್ತ್ ಕರ್ನಾಟಕದಲ್ಲಿ 200-300 ಎಕರೆ ಜಮೀನು ಇರುತ್ತೆ, ಬಟ್ ಅವರ ಒಂದು ಆರ್ಥಿಕ ಮಟ್ಟ ನೋಡಿದ್ರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡಿದ್ರೆ ಬಹಳ ಕಡಿಮೆ ಇರ್ತಾರೆ, ಕೂರ್ ಇರ್ತಾರೆ. ಈ ತರ ಜಮೀನ್ 200 ಎಕರೆ ಇದ್ರು ಅಲ್ಲಿ ಇಳುವರಿ ಬಹಳ ಕಡಿಮೆ ಬಂದವಾಗ ಅವ್ರ ಆರ್ಥಿಕ ಮಟ್ಟ
1: ಇಳುವರಿ ಕಡಿಮೆ ಅನ್ನತಕ್ಕ ನೀರಿನ ಸೌಲಭ್ಯ ಇರೋದಿಲ್ಲ,
0: ನೀರ್ ಇರೋದಿಲ್ಲ, ಹಾಗಾಗಿ ಇಳುವರಿ ಕಡಿಮೆ ಆಗುತ್ತೆ.
1: ಏನು ಮಾಡಕ್ ಬರೋದಿಲ್ಲ ಅದಕ್ಕೆ. ಅದೇ ಈಗ ಅದಕ್ಕೂ ಕೂಡ ನೀವು ಕೃಷಿ ಹೊಂಡ ಇಂಥವೆಲ್ಲ ಪರ್ಯಾಯ ಮಾರ್ಗ ಮಾಡ್ಕೊಂಡು.
0: ಹೌದು, ನಮ್ಮ ಗವರ್ನಮೆಂಟ್ ಆಫ್ ಕರ್ನಾಟಕದಿಂದ ಕೃಷಿ ಹೊಂಡದ ಒಂದು ವ್ಯವಸ್ಥೆ ಇದೆ ಸರ್ ಮಳೆಯಾಶ್ರಿತ ರೈತರಿಗೆ. ಸೊ 1 ಎಕರೆಗೆ ಸೊ 250 ಘನ ಮೀಟರ್ ಅಷ್ಟು ಸಾಮರ್ಥ್ಯ ಇರತಕ್ಕಂತ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅನುಕೂಲ ಇದೆ ಸರ್.
1: ಸರ್ಕಾರ ಕೂಡ ಅದಕ್ಕೆ ಯೋಜನೆ ಇದೆ, ತಮಗೂ ಕೂಡ ಸಹಾಯಧನ ಒದಗಿಸ.
0: ಹೌದು ಹೌದು, ಅದ್ರ ಜೊತೆ ಕೃಷಿ ಹೊಂಡದ ಜೊತೆ ಕೃಷಿ ಹೊಂಡದ ಸುತ್ತ ಬೇಲಿ ವ್ಯವಸ್ಥೆ ಮಾಡ್ಕೋಬಹುದು ರೈತರು. ಡೀಸೆಲ್ ಪಂಪ್ ಸೆಟ್ ನ ಕೂಡ ಕೊಡ್ತಾ ಇದಾರೆ, ಅಥವಾ ಸೋಲಾರ್ ಪಂಪ್ ಸೆಟ್ ನು ಕೂಡ ಕೊಡ್ತಾ ಇದಾರೆ ರೈತರಿಗೆ. ಕರೆಂಟಿನ ಅಭಾವ ಇದ್ದಾವಾಗ್ಲೂ ಕೂಡ ನಾವು ಈ ಸೋಲಾರ್ ನೀರ್ ಎತ್ತುವ ಯಂತ್ರಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ಬೆಳೆಗಳ ಸಂದಿಗ್ಧ ಹಂತದಲ್ಲಿ ನೀರು ನುಣಿಸಬಹುದು.
1: ಅದೇ ಅದೇ, ಆವಾಗ ಸ್ವಲ್ಪ ಅವರದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸದೃಢ ಆಗುತ್ತೆ.
0: ಹೌದು ಸರ್.
1: ಇನ್ನೊಂದು, ದೇಶದ ಆಹಾರ ಉತ್ಪಾದನೆಯಲ್ಲಿ ಮಳೆಯಾಶ್ರಿತ ಪ್ರದೇಶಗಳ ಕೊಡುಗೆ ಎಷ್ಟು?
0: ನಗಣ್ಯ ಅಲ್ಲ ಸರ್, ಅದು ಹಂಗೆ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ದೇಶದಲ್ಲಿ 67% ಭೂಮಿ ಸಾಗುವಳಿ ಭೂಮಿ ಖುಷ್ಕಿ ಅಂತ ಹೇಳ್ತೀವಿ ನಾವು. ಅಂದ್ರೆ 40% ಜನಸಂಖ್ಯೆ ಈ ಖುಷ್ಕಿ ಬೇಸಾಯದಲ್ಲಿ ಅವಲಂಬಿತ ಆಗಿದ್ದಾರೆ. ಅದರಲ್ಲೂ ದ್ವಿದಳ ಧಾನ್ಯಗಳು 90% ದ್ವಿದಳ ಧಾನ್ಯಗಳ ಉತ್ಪಾದನೆ ಖುಷ್ಕಿಯಲ್ಲಾಗ್ತಾ ಇದೆ. ಹಾಗೆ 75% ಎಣ್ಣೆ ಕಾಳುಗಳು, ಮತ್ತೆ ಹತ್ತಿಯಲ್ಲಿ 70% ಹತ್ತಿ ಉತ್ಪಾದನೆ ಖುಷ್ಕಿ ಪ್ರದೇಶದಿಂದ ಕೊಡುಗೆ ಇದೆ. ಏನು ನೀರಾವರಿ ಕೃಷಿಯಲ್ಲಿ ನಮಗೆ ಈ ಜನಸಂಖ್ಯೆಗೆ ಆರೈಕೆ ಆಹಾರ ಪೂರೈಕೆಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಖುಷ್ಕಿ ಪ್ರದೇಶಕ್ಕೆ. ಯಾಕೆಂದ್ರೆ ಏರಿಯಾ ಜಾಸ್ತಿ ಇದೆ, 67% ಅಷ್ಟು ಏರಿಯಾ ಖುಷ್ಕಿ ಇರೋದ್ರಿಂದ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಸರ್.
1: ಹೆಚ್ಚಿನ ಪ್ರಾಮುಖ್ಯತೆ ಅಂದ್ರೆ ಈಗ ನೀವು ಹೇಳಿದಾಗೆ ಭೂಮಿಯನ್ನ ನೀರು ಪೂರೈಕೆ ಆಗಂಗ್ ಮಾಡ್ಕೋಬೇಕು, ನೀರಿನ ವ್ಯವಸ್ಥೆ ಕಲ್ಪಿಸ್ಕೋಬೇಕು, ಮೂಲಭೂತ ಸೌಕರ್ಯಗಳನ್ನ ನೀವು ಹೆಚ್ಚು ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಪರ್ಯಾಯ ಬೆಳೆಗಳನ್ನ ಬೆಳೀತಾ ಹೋಗ್ಬೋದು
0: ಸರ್. ಹೌದು, ಇದರಿಂದ ಏನಾಗುತ್ತೆ, ಪರ್ಯಾಯ ಬೆಳೆ ಅಂತ ಹೇಳಿದ್ರೆ ನೀವು ಅಂದ್ರೆ ಮಳೆಗೆ ತಕ್ಕಂತೆ, ಮಳೆ ಸಕಾಲದಲ್ಲಿ ಬಂದ್ರೆ ಯಾವ ಬೆಳೆ ಬೆಳ್ಕೋಬೇಕು, ಇಲ್ಲ ಕಾಂಟಿಂಜೆಂಟ್ ಕ್ರಾಪ್ ಅಂತ ಹೇಳ್ತೀವಿ, ಪರ್ಯಾಯ ಬೆಳೆ ವ್ಯವಸ್ಥೆಯನ್ನ ಅಡಾಪ್ಟ್ ಮಾಡ್ಕೋಬೇಕು. ತಡವಾಗಿ ಮುಂಗಾರು ಪ್ರಾರಂಭ ಆದವಾಗ ಅತಿ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರ್ತಕ್ಕಂತ ತಳಿಗಳನ್ನ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು.
1: ಇನ್ನೊಂದು ಮತ್ತೆ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕೃಷಿಯೇತರ ಚಟುವಟಿಕೆಗಳಲ್ಲಿ ನಾವು ಮಹತ್ವ ಕೊಡಬೇಕು.
0: ಹೌದು,
1: ಇದರಿಂದ ನಿಮ್ಗೆ ಏನು ನಿಮ್ ನಿರೀಕ್ಷಿಸಿದ ಒಂದಿಷ್ಟು ಆದಾಯ
0: ಬರುತ್ತೆ. ಉದಾಹರಣೆಗೆ ನಷ್ಟ ಆಯ್ತು ಅಂದ್ರೆ ನಮ್ಗೆ ಅಲ್ಲಿ
1: ಭೂಮಿ ಬರ್ಡ್ ಇದ್ದಾಗ ನಿಮ್ಗೆ ಏನ್ ಮಾಡಕ್ ಆಗೋದಿಲ್ಲ.
0: ಹೌದು,
1: ನೀವು ಬೇರೆ ನೀವು ವಿಚಾರ ಮಾಡಿ ಹೈನುಗಾರಿಕೆ ಮಾಡಬಹುದು ಅಥವಾ ಕೋಳಿ ಸಾಕಾಣಿಕೆ ಮಾಡಬಹುದು.
0: ಹೌದು, ಎರೆ ಗೊಬ್ಬರ ಮಾಡ್ಕೋಬಹುದು, ಜೇನು ಕೃಷಿ ಮಾಡ್ಕೋಬಹುದು, ಕೋಳಿ ಸಾಕಾಣಿಕೆ, ಇಂಥವೆಲ್ಲ ಉಪಕಸುಬುಗಳನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅದ್ರಲ್ಲೂ ಮಳೆ ಆಶ್ರಿತ ರೈತರು ಮಾಡ್ಕೊಂಡವಾಗ ಅವರ ಒಂದು ಆದಾಯವನ್ನ ಸುಸ್ಥಿರ
1: ಅಂದ್ರೆ ನಿಮಗೆ 60% ಉತ್ಪನ್ನ ಈ ಒಂದು ಕೃಷಿ ಬೇಸಾಯದಲ್ಲಿ ಬರ್ತದಂದ್ರೆ ಇನ್ನೊಂದು 40% ಆದಾಯ ಆ ಕಡೆಯಿಂದ ಬರುವಂಗ್ ಮಾಡ್ಕೋಬೇಕು. ಆಗುತ್ತೆ, ಇದು ಅನೇಕ ರೈತರು ಇದರಲ್ಲಿ ಮಾಡಿಕೊಂಡು ಯಶಸ್ಸು ಗಳಿಸ್ಕೊಂಡಿದ್ದಾರೆ.
0: ಹೌದು ಸರ್, ಇದು ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಈಗ ಮಳೆ ಆಶ್ರಿತ ರೈತರು ಕೂಡ ಒಂದು ತಮ್ಮ ಜಮೀನಲ್ಲಿ ತಕ್ಕ ಮಟ್ಟಿಗೆ ಒಂದು ಕೃಷಿ ಹೊಂಡವನ್ನ ಮಾಡಿಕೊಂಡು ಯಾವಾಗ ಬೆಳೆಗಳಿಗೆ ಸಂದಿಗ್ಧ ನೀರಿನ ಅವಶ್ಯಕತೆ ಇದೆಯೋ ಅಂತ ಸಮಯದಲ್ಲಿ ಒಂದು ಅಥವಾ ಎರಡು ರಕ್ಷಣಾತ್ಮಕ ನೀರಾವರಿಯನ್ನ ಕೊಟ್ಟು ಬೆಳೆಗಳ ಇಳುವರಿಯನ್ನ ನಾವು ಕಾಪಾಡ್ಕೋಬಹುದು. ಅದ್ರ ಜೊತೆಗೆ ಈ ಉಪಕಸುಬುಗಳು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಅಂತ ಒಂದು ಉಪಕಸುಬುಗಳನ್ನ ಮಾಡಿಕೊಂಡವಾಗ ಅಲ್ಲಿ ರೈತರ ಒಂದು ಆದಾಯ ಒಂದು ಸ್ಟೇಬಲ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಸರ್.
1: ಪರ್ಯಾಯ ತಮ್ಗೆ ಈಗ ನೀವು ಆಕಳು ಎಮ್ಮೆ ಇದು ಸಾಕೋದ್ರಿಂದ ನಿಮ್ಗೆ ಗೊಬ್ಬರ ನಿಮ್ಗೆ ಸಿಗುತ್ತೆ.
0: ಹೌದು, ನಮ್ಗೆ ನೋಡ್ತಾ ಇದೀವಿ ಯೂರಿಯಾ ಗೊಬ್ಬರಕ್ಕೆ DAP ಗೊಬ್ಬರಕ್ಕೆ ಎಷ್ಟು ಕ್ಯೂ ನಿಂತಿತ್ತು ಅಂತ ರೈತರು ನೋಡಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆತ್ಮ ನಿರ್ಭರ ಭಾರತವನ್ನ ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಸೊ ಅಂದ್ರೆ ಹೊರಗಿಂದ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಅವಲಂಬಿತ ಆಗಬಾರದು. ನಾವಾಗೇನೆ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನ ಮಣ್ಣಿನ ಆರೋಗ್ಯವನ್ನ ಸುಧಾರಣೆ ಮಾಡಬೇಕು ಅಂತ ಅಂದ್ರೆ ನಮಗೆ ಸಾವಯವ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬೇಕು, ಅದು ಬಹಳ ಮುಖ್ಯ. ಸೊ ಆದ್ರಿಂದ ನಾವು ಜಾನುವಾರುಗಳನ್ನ ಸಾಕಿದ್ರೆ ಹೈನುಗಾರಿಕೆಯನ್ನ ನಾವು ತೊಡಗಿಸ್ಕೊಂಡ್ರೆ ಅಲ್ಲಿ ಬಂದಿರತಕ್ಕಂತ ಏನು ಸಗಣಿ ಇರ್ಬೋದು ಗಂಜಲ ಇರ್ಬೋದು ಇವನ್ನ ನಾವು ಸಾವಯವ ಗೊಬ್ಬರವಾಗಿ ನಮ್ಮ ಜಮೀನಿಗೆ ಹಾಕಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿ ಇಳುವರಿಯನ್ನ ಜಾಸ್ತಿ ಮಾಡ್ಕೋಬಹುದು.
1: ಒಟ್ಟು ಸ್ವದೇಶಿಯತೆಯನ್ನು ಕೂಡ ನೀವು
0: ಅಳವಡಿಸಿಕೊಳ್ಳಿ. ಹೌದು ಸರ್,
1: ಇದರಲ್ಲಿ ಪರಿಸರಕ್ಕೆ ಕೂಡ ಒಳ್ಳೇದು.
0: ಹೌದು,
1: ಪರಿಸರಕ್ಕೆ ನಾಶವಾಗುವಂತ ನೀವು ವಸ್ತುಗಳನ್ನ ದಯವಿಟ್ಟು ನೀವು ಉಪಯೋಗಿಸೋದು ಕಡಿಮೆ ಮಾಡ್ತಾ ಬನ್ನಿ. ಪ್ಲಾಸ್ಟಿಕ್
0: ಪ್ಲಾಸ್ಟಿಕ್ ಆಗಿರ್ಬೋದು, ರಾಸಾಯನಿಕಗಳಾಗಿದ್ದು ಮತ್ತೆ ರಾಸಾಯನಿಕ ಗೊಬ್ಬರ
1: ಅದಷ್ಟೇ ಅಲ್ಲ, ನಾವು ಕೂಡ ದಿನನಿತ್ಯ ಮನೆಯಲ್ಲಿ ನಾವು ಸೋಪು ಡಿಟರ್ಜೆಂಟ್ ಇದನ್ನು ಉಪಯೋಗಿಸ್ತಿದ್ದೇವೆ, ಇದು ಕೂಡ ತಪ್ಪೇ ಇದು.
0: ಹೌದು ಸರ್, ನಾವು ಏನ್
1: ಗೊತ್ತಾದ್ರೆ ನಾವು ನೀರನ್ನ ಕಲುಷಿತ ಮಾಡಿ ಅದು ಎಷ್ಟೋ ಇದ್ರ ತನಕ ನಾವು ಅದ್ರ ಉಪಯೋಗ ನಿರುಪಯುಕ್ತ ಮಾಡ್ಬಿಡ್ತೇವೆ.
0: ಹೌದು ಸರ್, ಕರೆಕ್ಟ್. ಆದ್ರಿಂದ ಏನ್
1: ಅಲ್ಲ, ನಮ್ಮ ಹಿರಿಯರೆಲ್ಲ ಸೋಪ್ ಎಲ್ಲ ಬಳಸ್ತಿದ್ರ,
0: ಇಲ್ಲ ಸೀಗೆ ಪುಡಿ
1: ಬಳಸ್ತಿದ್ರು, ಅಟ್ಲೆಕಾಯಿ ಬಳಸ್ತಿದ್ರು, ಕಣಬೆ ಸೊಪ್ಪಂತ ಇದು ಬೇರ ಅಂತ ಬರ್ತಿತ್ತು, ಅದನ್ನ ಜಜ್ಜಿ ಅದನ್ನ ಅದರಿಂದ ಬಟ್ಟೆ ತೊಳಿತಿದ್ರು.
0: ಹೌದು ಸರ್, ಈಗಲೂ ಕೂಡ ನಮ್ಮ ಸಮಗ್ರ ಕೃಷಿ ವ್ಯವಸ್ಥೆನಲ್ಲಿ ಜಮೀನಿನ ಸುತ್ತ ಅಂಟವಾಳ ಮರಗಳಾಗಿರ್ಬೋದು ಅಥವಾ ಸೀಗೆ ಮರಗಳಾಗಿರ್ಬೋದು ಇವನ್ನ ಹಾಕೊಂಡ್ರೆ
1: ಸೋಪ್ನಟ್
0: ಅದನ್ನ ನಾವು ತುಂಬಾ ಡಿಮ್ಯಾಂಡ್ ಇದೆ ಸರ್.
1: ಇವಾಗ ಡಾಕ್ಟರ್ ಲತಾ ಅವರು ಹೇಳ್ಬೇಕಂದ್ರೆ ಶಂಖದಿಂದ ಬಂದ್ರೆ ಮಾತ್ರ ತೀರ್ಥ, ಇಲ್ಲಿ ತೀರ್ಥ ಅಲ್ಲ, ಹಾಗಾಗ್ಬಿಟ್ಟಿದೆ ನೋಡಿ. ಅಟ್ಲೆಕಾಯಿ ಮತ್ತೆ ಈ ಕಣಬೆ ಇದು ಬೇರು ಮತ್ತೆ ಇನ್ನ ಹಲವಾರು ಬೇರುಗಳು ನಮ್ಮ ಹಿರಿಯರು ಉಪಯೋಗಿಸಿದ್ದಾರೆ. ಸೀಗೆಕಾಯಿ ಮಾತ್ರ ಗೊತ್ತಿದೆ, ಅದನ್ನ ಇವತ್ತು ಅದು ಬೇಕು ಅಂತೇವೆ ನಾವು.
0: ನಮ್ಮಲ್ಲಿ
1: ಸಿಗಂತದ್ದು ನಾವು ಈಗ ಆ ಶಾಂಪೂ ಬೇಕು ಈ ಶಾಂಪೂ ಬೇಕು ಅಂತ ಹೇಳ್ತೇವೆ, ಇದರಿಂದ ಮಾರಕ ಇದೆ, ಇದರಿಂದ ಉಪಯೋಗ ಇಲ್ಲ.
0: ಅದೆಲ್ಲ ಕೆಮಿಕಲ್ಸ್,
1: ನಮ್ಮ ಭೂಮಿನ ನಮ್ಮ ನೀರಿನ ಮೂಲಗಳನ್ನ ನಾವು ತೊಂದರೆ ಮಾಡ್ತಾ ಇದ್ದೇವೆ.
0: ಹೌದು ಸರ್,
1: ಇದು ನಾವೇ ಕಾರಣ ಆಗ್ತಾ ಇದ್ದೇವೆ. ನಾವೇ ಇನ್ನು ಮುಂದೆ ಮತ್ತೆ ಹೊಸದಾಗಿ ಬಂದೇ ಬರ್ತದೆ, ಈಗ ಅಟ್ಲೆಕಾಯೇ ಬರುತ್ತೆ ಇನ್ನು ಮುಂದೆ, ಮತ್ತೆ ಈಗ ಸೀಗೆಕಾಯಿ ಸೊಪ್ಪ ಇಂಥವೇ ಇನ್ನು ಮುಂದೆ ಬಳಕೆ ಮಾಡಿ ಅಂತ ಬರ್ತದೆ. ಅವಾಗೆ ಅದು ನಾವು ಇದ್ರದ್ದು ಮೂಲಗಳನ್ನ ಈ ಏನು ಈ ಹೇಳಿದ್ವಲ್ಲ ಈ ಮೂಲಗಳನ್ನೇ ನಾವು ಮರಿತೇವೆ. ಈಗ ನಮ್ಮ ಪ್ಲಾಸ್ಟಿಕ್ ಲಿಕ್ವಿಡ್ ಶಾಂಪೂ ಇದು ಮಾತ್ರ ನೆನಪಿರುತ್ತೆ ನಮಗೆ. ಎಂತ ಒಂದು ದುರಂತದಲ್ಲಿ ನಾವು ಇದೇವೆ ಅಂದ್ರೆ ನಮ್ಮ ಪರಿಸರನ ನಾವೇ ರಕ್ಷಣೆ ಮಾಡ್ಕೋಬಹುದು ಅನ್ನೋದು ಮರ್ತಿದ್ದೇವೆ.
0: ಸರ್, ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗತ್ತೆ. ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡ್ಬೇಕು ಮುಖ್ಯವಾಗಿ. ಸೊ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಆಯ್ತು ಅಂದ್ರೆ ಎಲ್ಲಾ ಬೆಳೆಗಳನ್ನ ನಾವು ಯಾವ ರೀತಿ ಬೆಳಿಬೇಕು ಅಂತ

0: ಕೊಂಡಿರ್ತೀವೋ ಆ ರೀತಿ ಬೆಳಿಬಹುದಾಗುತ್ತೆ ಸರ್. ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಕಾಪಾಡೋದು, ಮಣ್ಣಿನಲ್ಲಿ ತೇವಾಂಶ, ಮಣ್ಣಿನಲ್ಲಿ ಇಂಗಾಲ ಜಾಸ್ತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದು ಸಮಗ್ರ ಕೃಷಿ.
1: ಮಣ್ಣಿನ ಪ್ರಾಮುಖ್ಯತೆ ಅಂದ ತಕ್ಷಣ ಕೇವಲ ನಾವು ಹೊಲ ಮತ್ತೆ ಬೆಳೆ ಬೆಳೆಯುವಂತ ಪ್ರದೇಶದಲ್ಲಿ ಮಾತ್ರ ನಾವು ಮಾಡೋದಲ್ಲ,
0: ಅಲ್ಲ ಈ ಸಿಟಿ ಏರಿಯಾದಲ್ಲೂ ಕೂಡ ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಇಲ್ಲಿ ಹೇಗೆ ಅಂತಂದ್ರೆ, ಈಗ ನಮ್ದು ಇದೇ ಒಂದು ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ, ಸೊ 30-40 ಬಿಲ್ಡಿಂಗ್ ಅಲ್ಲಿ ನಮಗೆ 6 ತಿಂಗಳಿಗೆ ನೀರು, ನಮ್ಮ ಒಂದು ಫ್ಯಾಮಿಲಿ 4 ಜನ ಇರ್ತಕ್ಕಂಥ ಒಂದು ಫ್ಯಾಮಿಲಿಗೆ 6 ತಿಂಗಳಿಂದ 8 ತಿಂಗಳವರೆಗೂ ನೀರಿನ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ, ಬೇಡಿಕೆ ಇರುತ್ತಲ್ಲ, ಅಷ್ಟನ್ನ ಬರೀ ಮಳೆ ನೀರನ್ನ ನಾವು ಸಂಪಲ್ಲಿ
1: ಶೇಖರಣೆ ಮಾಡಿಟ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ.
0: ನಾವು ಮಳೆ ಈ BBMP ನೀರು ಬಿಟ್ಟಿಲ್ಲ ಅಂತ ಕಾಯೋದು ಬೇಕಾಗಿಲ್ಲ ಈ ರೀತಿ. ಅದು ಮಳೆ ನೀರು ತುಂಬಾ ಉತ್ತಮ ಗುಣಮಟ್ಟದ ಶುದ್ಧ ನೀರು. pH ನಮಗೆ ರಸಸಾರ ಅಂತ ಹೇಳ್ತೀವಲ್ಲ, ಅದು 5 ಇರುತ್ತೆ. ಅದೊಂದು ಸ್ವಲ್ಪ ಇದು, ಬಟ್ ಅದೇನು ತೊಂದರೆ ಮಾಡಲ್ಲ. ಮತ್ತೆ ಬೇರೆಲ್ಲ ಏನು ಪೋಷಕಾಂಶಗಳು ನಮಗೆ ಬೇಕಾಗ್ತವೋ ಅವೆಲ್ಲವೂ ಉತ್ತಮ ಗುಣಮಟ್ಟದಲ್ಲಿರುತ್ತೆ. ಹೆವಿ ಮೆಟಲ್ಸ್ ಇರೋದಿಲ್ಲ, ಮತ್ತೆ ಬೇರೆ ಕರಗುವಂತ ಲವಣಗಳು ಬಹಳ ಕಡಿಮೆ ಇರುತ್ತೆ. ಇವೆಲ್ಲವೂ ಕೂಡ ನಮಗೆ ಏನು ಆರೋಗ್ಯ ಮಾರಕವಾಗಿರ್ತವಲ್ಲ ಬೋರ್ವೆಲ್ ನೀರು, ಸೊ ಕ್ಲೋರೈಡ್ಸು, ಫ್ಲೂರೈಡ್ಸು, ಹೆವಿ ಮೆಟಲ್ಸು ಅವೆಲ್ಲವೂ ಮಳೆ ನೀರಲ್ಲಿರೋದಿಲ್ಲ. ಶುದ್ಧವಾದ ನೀರು ನಾವು ಅದನ್ನ ಬಳಕೆ ಮಾಡಬಹುದು. ಇದರಿಂದ ಕೂದಲು ಉದುರೋದಿಲ್ಲ, ನಮ್ಮ ಚರ್ಮದ ಕಾಂತಿ ಚೆನ್ನಾಗಾಗುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಇವಾಗ BBMP ಅವರು ಕಂಪಲ್ಸರಿ ಮಳೆ ನೀರನ್ನ ಶೇಖರಣೆ ಮಾಡಬೇಕು, ಮಳೆ ನೀರನ್ನ ನಿಮ್ಮ ಸಂಪಿಗೆ ಡೈರೆಕ್ಟ್ ಆಗಿ ಫಿಲ್ಟರ್ನ ಅಡಾಪ್ಟ್ ಮಾಡ್ಕೋಬೇಕು. ಶೋಧಕಗಳಿರ್ತವೆ,
1: ನಿಮ್ಮ ಪ್ರತಿಯೊಂದು ಮನೆಯವರು ಆ ನೀರನ್ನ ನಿಮ್ಮ ಮನೆ ಜಾಗದಲ್ಲೇ ಕೆಳಗೆ ಹಿಂಗ್ ಹೋಗ್ಬೇಕು
0: ಮತ್ತೆ ಶೇಖರಣೆ ಮಾಡ್ಬೇಕು. ಅಂದ್ರೆ ನಮ್ಮ ಸಂಪಿನ ಕೆಪಾಸಿಟಿ ತುಂಬಿತು ಅಂದ್ರೆ, ಸೊ ಅದು ಉಳಿದಿದ್ದ ನೀರನ್ನ ಹಿಂಗಿಸ್ಬೇಕು,
1: ಅಲ್ಲೇನೆ
0: ಭೂಮಿಯಲ್ಲಿ ಹಿಂಗಿಸ್ಬೇಕು. ಸೊ ಏನು ನೀರು ಸಂಪಲ್ಲಿ ಶೇಖರಣೆ ಆಗಿರುತ್ತಲ್ಲ ಅದನ್ನ ಬಳಸ್ಬೇಕು.
1: ವಾಟರ್ ಟೇಬಲ್ ಜಾಸ್ತಿ ಆಗುತ್ತೆ.
0: ಹೌದು,
1: ಭೂಮಿ ವಾಟರ್ ಟೇಬಲ್ ಜಾಸ್ತಿ ಆಯ್ತಲ್ಲ ಅಂದ್ರೆ ನಿಮ್ದು ನೀರಿನ ಅಂಶ ಭೂಮಿಯಲ್ಲಿ ಇದೆ ಅಂತ.
0: ಹೌದು,
1: ಹಾಗಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಮಗೆ ದೊಡ್ಡ ಸವಾಲು. ನಾವು ಇದ್ರ ಬಗ್ಗೆ ಲಕ್ಷ್ಯ ಆಗ್ತಾ ಇಲ್ಲ.
0: ಹೌದು,
1: ಹಾಗಾಗಿ ಈಗ ಜಾಸ್ತಿ ಪ್ರದೇಶ ಇರುವಂತಹ ಖುಷ್ಕಿ ಪ್ರದೇಶ ಇರುವಂತಹ ರೈತರು ಕೂಡ ತಮ್ಮ ಹೊಲದಲ್ಲಿ ಅವರಿಗೆ ನೀರಿನ ಅಭಾವ ಉಂಟಾಗ್ತಾ ಇದೆ.
0: ಹೌದು ಸರ್,
1: ಅವರು ಕೂಡ ಈ ಒಂದು ತಮ್ಮ ಹೊಲದಲ್ಲಿ ಸಣ್ಣ ಸಣ್ಣ ಕೆರೆಗಳನ್ನ ಮಾಡಬೇಕಾಗುತ್ತೆ.
0: ಹೌದು,
1: ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸೋರು ಇವತ್ತು ಕಂಡು ಬಂದಿದ್ದಾರೆ.
0: ನಾವು ಆಗ್ಲೇ ಹೇಳ್ದಂಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಇದೆ. ಆಮೇಲೆ ಗೌರ್ಮೆಂಟ್ ಅವರೇ ನಾಲಾ ಬದುಗಳನ್ನ ಚೆಕ್ ಡ್ಯಾಮ್ಗಳನ್ನ ಮಾಡೋದ್ರಿಂದ ಸುತ್ತಮುತ್ತ ಎಲ್ಲಾ ರೈತರಿಗೂ ಅಲ್ಲಿ ಅನುಕೂಲ ಆಗುತ್ತೆ. ಬೋರ್ವೆಲ್ ರಿಚಾರ್ಜ್ ಆಗುತ್ತೆ, ಮತ್ತೆ ಅಲ್ಲಿ ಇರ್ತಕ್ಕಂತ ಜಾನುವಾರುಗಳಿಗೆ ನೀರಿನ ಪೂರೈಕೆ ಆಗುತ್ತೆ. ದಿನನಿತ್ಯ ಅವಗೆ ಕುಡಿಯೋಕ್ ನೀರಾಗಿರ್ಬೋದು, ಅವು ಮೈ ತೊಳಿಯೋಕ್ ನೀರಾಗಿರ್ಬೋದು, ಈ ರೀತಿ ನಾಲಾ ಬದುಗಳು ಚೆಕ್ ಬಂಡ್ಗಳಿಂದ ಅನುಕೂಲ ಆಗುತ್ತೆ. ಹಾಗೆ ಈ ಖುಷ್ಕಿ ರೈತರು ಏನ್ ಮಾಡ್ಬೇಕು ಅಂದ್ರೆ, ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲೇ ಹಿಂಗೋ ಅಂತ ಕೆಲಸ ಮಾಡ್ಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೋದಾಗಿರ್ಬೋದು, ಹಾಗೆ ಏನು ಇಳಿಜಾರನ್ನೇ ಕಡಿಮೆ ಮಾಡಬೇಕು. ಮೊದಲನೇದಾಗಿ ಭೂಮಿ ಮಟ್ಟ ಮಾಡಬೇಕು, ಲೆವೆಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಭೂಮಿ ಲೆವೆಲಿಂಗ್ ಮಾಡಿದ್ರೆ ಆದಷ್ಟು ಬಿದ್ದಂಥ ಮಳೆ ನೀರು ಜಮೀನಿನಲ್ಲೇ ಹಿಂಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವುದೇ ಉಳುಮೆ ಆಗಿರ್ಬೋದು, ಮೊದಲನೇ ಏನು ಮಾಗಿ ಉಳುಮೆ ಅಂತೀವಲ್ಲ, ಅದನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕಾಗುತ್ತೆ. ಇಳಿಜಾರು ಜಾಸ್ತಿ ಇದ್ದಂಗ ನಾವು ಬದುಗಳ ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಹೀಗೆ ಬೇಸಾಯ ಕ್ರಮಗಳು ಹಾಗೆ ಯಾಂತ್ರಿಕ ಕ್ರಮಗಳು ಎರಡನ್ನೂ ಅಡಾಪ್ಟ್ ಮಾಡಿಕೊಂಡು ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಬೇಕು, ಬಿದ್ದಂಥ ಮಳೆ ನೀರನ್ನ ಅಲ್ಲೇ ಸಂರಕ್ಷಣೆ ಮಾಡಬೇಕು. ಆದಾಗ್ಯೂ ಹೆಚ್ಚುವರಿ ನೀರು ಬಂತು ಅಂದರೆ ಅದನ್ನ ಸೇಫ್ ಆಗಿ ಜಮೀನಿಂದ ಹೊರಗಡೆ ಕಳಿಸಿ ಅದನ್ನು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ನಮಗೆ ಅವಶ್ಯಕ ಬಿದ್ದವಾಗ ಅದನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ.
1: ಡಾಕ್ಟರ್ ಲತಾ ಅವರೇ, ಈಗ ಮಣ್ಣಿನ ಸವಕಳಿ ಬಗ್ಗೆ ಸ್ವಲ್ಪ ಹೇಳಿ.
0: ಮಣ್ಣಿನ ಸವಕಳಿ ಅಂದರೆ ನಮಗೆ ಮಳೆ ನೀರು ರಭಸವಾಗಿ ಬಂತು ಅಂದರೆ ಮಣ್ಣು ಕೊಚ್ಚಣೆ ಆಗುತ್ತೆ, ಗಾಳಿಯಿಂದ ಮಣ್ಣು ಕೊಚ್ಚಣೆ ಆಗುತ್ತೆ. ಹಾಗೆ ಈ ಜನಗಳು ಅವರ ಅತಿಕ್ರಮಣದಿಂದನೂ ಕೂಡ ಭೂಮಿಯ ಕೊಚ್ಚಣೆ ಆಗುತ್ತೆ. ಏನಾಗುತ್ತೆ, ಮಳೆ ನೀರು ರಭಸವಾಗಿ ಬಿದ್ದವಾಗ ಮಣ್ಣಿನ ಕಣರಚನೆ ಚೇಂಜ್ ಆಗಿಬಿಡುತ್ತೆ, ಮಣ್ಣಿನ ಕಣಗಳು ಸ್ಥಾನಪಲ್ಲಟ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಇಲ್ಲಿದ್ದಂಥ ಕಣಗಳು ಮುಂದಕ್ಕೆ ರಭಸವಾಗಿ ನೀರಿನ ಜೊತೆ ಹೋಗಿ ಬೇರೆ ಕಡೆ ಸ್ಥಳಾಂತರ ಆಗ್ತವೆ. ಇದನ್ನು ಮಣ್ಣಿನ ಕೊಚ್ಚಣೆ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನೋಡಬೇಕು ಅಂತಂದರೆ ಈ ಮಣ್ಣಿನ ಕೊಚ್ಚಣೆ ಜಾಸ್ತಿ ಇದೆ. ಅದು ನೀರಿನಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು ಬಹಳ ತೀವ್ರ ಅಂತ ಹೇಳ್ತೀವಿ. ಒಂದು ಪ್ರತಿ ಹೆಕ್ಟೇರ್ಗೆ ಒಂದು ವರ್ಷಕ್ಕೆ 16 ಟನ್ನಷ್ಟು ಉತ್ತಮ ಗುಣಮಟ್ಟದ ಫಲವತ್ತಾದ ಮಣ್ಣು ಕೊಚ್ಚಣೆ ಆಗೋಗುತ್ತೆ. ಇದು ಒಂದು ಅಂದಾಜು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 30,000 ಹೆಕ್ಟೇರ್ ಅಷ್ಟು ಈ ನೀರಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು
1: ನಮ್ಗೆ ಗೊತ್ತೇ ಆಗಲ್ಲ,
0: ನಮಗೆ ಗೊತ್ತೇ ಇಲ್ಲ.

0: ಸಮುದ್ರಗಳಲ್ಲಿ ಸೇರುತ್ತೆ.
1: ಅಂದ್ರೆ ಈಗ ನೋಡಿ ಸಮುದ್ರದಲ್ಲಿ ಎಷ್ಟು ಈಗ ತ್ಯಾಜ್ಯ ಜೊತೆಗೆ ಇದನ್ನು ಹೋಗುತ್ತೆ.
0: ಹೌದು ಸರ್,
1: ಸಮುದ್ರ ಪೂರ್ಣ ಅಲ್ಲಿ ಮುಚ್ಚಿಗೆ ಆಗುತ್ತೆ.
0: ಮೊದಲು ನದಿಗಳ ಒಂದು ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ, ಅಣೆಕಟ್ಟೆಗಳ ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ,
1: ಹೂಳು ತುಂಬಿಕೊಂಡಿದೆ ಅಂತ
0: ತುಂಬಿಕೊಳ್ಳುತ್ತೆ. ಈ ಕೆರೆಗಳು ಫಸ್ಟ್ ಗೆ ಹೋಗೋದು ಕೆರೆಗಳಿಗೆ, ಕೆರೆನಲ್ಲಿ ಹೂಳು ತುಂಬಿಕೊಳ್ಳುತ್ತೆ. ಕೆರೆ ಹೂಳು ತುಂಬಿಕೊಂಡವಾಗ ಅವುಗಳ ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ, ಮತ್ತೆ ಬಹಳ ಮಳೆ ಬಂದವಾಗ ಫ್ಲಡ್ಸ್ ಜಾಸ್ತಿ ಆಗುತ್ತೆ.
1: ಇನ್ನೊಂದು ಡಾಕ್ಟರ್ ಲತಾ ಅವರು ತಾವು ಹೇಳಿದಂಗೆ ಎಷ್ಟು ಟನ್ ಅಂದ್ರಿ?
0: 16 ಟನ್
1: ಅಷ್ಟು ನಿಮ್ದು ಏನು ಉತ್ತಮವಾದ ಮಣ್ಣು ಹರಿದು ಫಲವತ್ತಾದ ಮಣ್ಣು ಹೋಗ್ತದಂದ್ರೆ, ನೀವು ಆ ಫಲವತ್ತತೆ ಮಾಡ್ಕೊಳ್ಳಕ್ಕೆ ನಿಮ್ಮ ಹೊಲಕ್ಕೆ ಎಷ್ಟು ಕಷ್ಟ ಪಟ್ಟಿದ್ರಿ?
0: ಎಷ್ಟು ಕಷ್ಟ ಅಂದ್ರೆ ಸರ್, ಎಷ್ಟೆಲ್ಲ ಖರ್ಚು ಮಾಡ್ಬೇಕು ಅದಕ್ಕೆ, ಮತ್ತೆ ಇಳುವರಿಯಲ್ಲಿ ನಷ್ಟ 140 ಕೆಜಿ ಅಷ್ಟು ಇಳುವರಿ ನಷ್ಟ ಆಗುತ್ತೆ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ.
1: ನೋಡಿ,
0: 1.5 ಕ್ವಿಂಟಲ್ ಅಷ್ಟು ಈಲ್ಡ್ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಬರೀ ಮಣ್ಣು ಕೊಚ್ಚಣೆಯಿಂದ.
1: ಮಣ್ಣು ಕೊಚ್ಚಣೆ, ಆ ಮಣ್ಣನ್ನು ಕೂಡ ನೀವು ಸಮಗ್ರವಾಗಿ ಫಲವತ್ತಾಗಿ ಮಾಡಿದವ್ರು ನೀವೇ.
0: ಹೌದು, ಮತ್ತೆ ಅದನ್ನ ಕೊಚ್ಚಣೆ
1: ಮಾಡಿ,
0: ಯಾಕೆ ಅಂದ್ರೆ ಸರಿಯಾಗಿ ನಾವು ಮಣ್ಣನ್ನ ಅಂದ್ರೆ ಭೂಮಿಯನ್ನ ಮಟ್ಟ ಮಾಡಿರೋದಿಲ್ಲ, ಸರಿಯಾದ ಕ್ರಮದಲ್ಲಿ ಬದುಗಳನ್ನ ಹಾಕಿರೋದಿಲ್ಲ, ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲಿಯೇ ಹಿಂಗ್ಸಿರೋದಿಲ್ಲ, ಇವೆಲ್ಲ ಕಾರಣದಿಂದ ಮಣ್ಣು ಕೊಚ್ಚಣೆ ಆಗುತ್ತೆ ಸರ್.
1: ನೋಡಿ, ಇದು ನಮ್ಗೆ ಪ್ರತಿಯೊಂದು ರೈತರಿಗೂ ಇದು ಉಂಟಾಗ್ತಾ ಇದೆ.
0: ಹೌದು, ಮಾಗಿ ಉಳುಮೆ ಮಾಡೋದಿಲ್ಲ, ಆಳವಾಗಿ ಉಳುಮೆ ಮಾಡೋದಿಲ್ಲ. ಆಳವಾಗಿ ಉಳುಮೆ ಪ್ರತಿ 3 ವರ್ಷಕ್ಕೊಂದ್ಸರಿ ಕುಷ್ಕಿ ರೈತರು ಆಳವಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆಳವಾದ ಉಳುಮೆಯಿಂದ ನೀರು ಸಾಕಷ್ಟು ಭೂಮಿಯಲ್ಲಿ ಹಿಂಗಕ್ಕೆ ಅನುಕೂಲ
1: ಆಗುತ್ತೆ, ಮತ್ತೆ ಇಲ್ಲಿಂದ ಮಣ್ಣು ಕೂಡ ಏನು ಫಲವತ್ತಾದ ಮಣ್ಣು ಕೂಡ ಭೂಮಿ ಒಳಗೆ ಹೋಗಿ ಅಲ್ಲಿ ಕುಂತ್ಕೊಂಡಿರುತ್ತೆ.
0: ಹೌದು ಸರ್,
1: ನೋಡಿ ಇದ್ರ ಮೂಲಕ
0: ನಿಮ್
1: ಫಲವತ್ತತೆ ನೀವು ರಕ್ಷಣೆ ಮಾಡ್ಕೊಂಡ್ರಿ ಅಂತ. ನೀವು ಉಳಿಲ್ಲ ಅಂದ್ರೆ ಮತ್ತದು ಕೊಚ್ಚಿಕೊಂಡು ಹೋಗ್ಬಿಡುತ್ತದೆ.
0: ಹೌದು,
1: ಇನ್ನು ಇದಕ್ಕೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವುದಾದ್ರೂ ಸಿದ್ಧವಾದ ಸೂತ್ರ ಉಂಟಾ ಡಾಕ್ಟರ್?
0: ಸಿದ್ಧವಾದ ಸೂತ್ರ ಅಂತ ಹೇಳಿದ್ರೆ, ನಾವು ಯಾಂತ್ರಿಕ ಏನು ಕ್ರಮಗಳು ಅಂತ ಹೇಳ್ತೀವಿ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕ್ಲೇಬೇಕು ಸರ್. ಇಳಿಜಾರರು ನಮಗೆ 2-6% ಅಂದ್ರೆ ಸಮಪಾತಳಿ ಬದುಗಳು ಅಂತ ಹೇಳ್ತೀವಿ. ಅದು ಮಳೆ ಕಡಿಮೆ ಇರ್ತಕ್ಕಂಥ 500-600 mm ಮಳೆ ಇರ್ತಕ್ಕಂಥ ಪ್ರದೇಶಕ್ಕೆ, ಅದೇ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಶ್ರೇಣೀಕೃತ ಬದುಗಳು ಅಂತ ಹೇಳ್ತೀವಿ, ಅವುಗಳು ನಿರ್ಮಾಣ ಮಾಡಬೇಕು. ಹಾಗೆ ಕಂದಕಗಳನ್ನ ಅಲ್ಲಲ್ಲೇ ಜಮೀನಿನಲ್ಲಿ, ಸೊ ಪ್ರತಿಯೊಂದು 2-4 ಮೀಟ್ರಿಗೆ ಒಂದೊಂದು ಅಂತರದಲ್ಲಿ ಕಂದಕಗಳನ್ನ ಮಾಡ್ತಾ ಹೋದವಾಗ 2 ಅಡಿ ಉದ್ದ 1 ಅಡಿ ಅಗಲದ ಬಸಿಗುಂಡಿಗಳು ಅಂತ ಹೇಳ್ತೀವಿ. ಅಂದ್ರೆ ನೀರು ಅಲ್ಲೇ ನಿಂತ್ಕೊಂಡು ಹಿಂಗಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಜೈವಿಕ ಸಸ್ಯ ತಡೆಗಳು ಅಂತ ಹೇಳ್ತೀವಿ, ಇವನ್ ಮಾಡೋದ್ರಿಂದನೂ ಕೂಡ ನಮಗೆ ಮಣ್ಣು ಕೊಚ್ಚಣೆ ಆಗೋದು, ನೀರು ಹರಿದೋಗೋದು ತಪ್ಪಿಸ್ಬೋದು. ಅದ್ರ ಜೊತೆ ಮಾಗಿ ಉಳುಮೆ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಒಂದು ಬೆಳೆ ಕಟಾವು ಮಾಡಿದ ನಂತರ. ಆಮೇಲೆ ಇಳಿಜಾರಿಗೆ ಅಡ್ಡಲಾಗಿ ಎಲ್ಲಾ ಬೇಸಾಯ ಕ್ರಮಗಳನ್ನ ಮಾಡಬೇಕು ಇಳಿಜಾರು ಜಾಸ್ತಿ ಇತ್ತು ಅಂದ್ರೆ. ಹಾಗೆ ಚೌಕಾಕಾರದ ಮಡಿಗಳು ಅಥವಾ ಆಯತಾಕಾರದ ಮಡಿಗಳನ್ನ ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಅಗಲ ತಳದ ಬದುಗಳನ್ನ ನಾವು ಮಾಡಬೇಕು. ಆಮೇಲೆ 2 ಬೆಳೆ ಸಾಲ, ಈಗ ತೊಗರಿ ಹಾಕಿರ್ತೀವಿ ಅನ್ಕೊಳ್ಳಿ, ತೊಗರಿಯ ಒಂದು ಅಂತರ ಮಿನಿಮಮ್ 60 cm ಅಂದ್ರೆ 2 ಅಡಿ ಇರುತ್ತೆ, ನಾವು 3-4 ಅಡಿ ಹಿಂಗೆ ಬಿಟ್ಟಿರ್ತಾರೆ. ಸೊ ಅವು 2 ಸಾಲುಗಳ ಮಧ್ಯದಲ್ಲಿ ಒಂದು ದೋಣಿ ಸಾಲನ್ನ ಮಾಡೋದ್ರಿಂದ ಅಲ್ಲಿ ತೇವಾಂಶ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಂತರ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್.
1: ತುಂಬಾ ಸಂತೋಷ ಡಾಕ್ಟರ್ ಲತಾ ಎಚ್ ಎಸ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂದ್ರೇನು, ಮಳೆಯಾಶ್ರಿತ ಪ್ರದೇಶದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಹೀಗೆ ಅತಿ ಸೂಕ್ಷ್ಮವಾದ ಮಾಹಿತಿನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ ಡಾಕ್ಟರ್ ಲತಾ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: ಸರ್, ನನ್ನ ದೂರವಾಣಿ ಸಂಖ್ಯೆ 8197995325. ಮತ್ತೊಮ್ಮೆ 8197995325.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಡಾ ಲತಾ ಎಚ್ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಈಗ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಸೋಬಾನೆ ಪದಗಳನ್ನು.
3: ಆಶೇ ಬರಿಯಾನ ಬನ್ನೆ, ಆಶೇ ಬರಿಯಾನ ಬನ್ನೆ, ಕುಶಲ ಮೊತ್ತ.

ಕನ ಬನ್ನೆ ಗಂಧಾಯಿ ಕನ ಬನ್ನೆ ಕುಶಲ ಮೊತ್ತೈದರ ಕುಶಲ ಮೊತ್ತೈದರ ನಮ್ಮ ಗೌರಮ್ಮ ಪಡದೇರ ಮಗನಿಗೆ ಸೋಯನ್ನಿರ ಸೋ

ಹಸೆ ಬರನ ಬನ್ನೆ ಹಸೆ ಬರನ ಬನ್ನೆ ಕುಸಲ ಮೊತ್ತೈದರ ಕುಸಲ ಮೊತ್ತೈದರ ನಮ ಗೌರಮ್ಮ ಪಡದೇರ.

0: ವಾಲಾದ್ರೋ ಕನ ಬನ್ನೆ ವಾಲಿಗೆ ತಿರುಪ ಕೊಟ್ಟೆವಮ್ಮ ವಾಲಿಗೆ ತಿರುಪ ಕೊಟ್ಟೆವಮ್ಮ ಈ ತೊಡದೊಬ್ಬ ಕಾಲಿನ ತೆಗೆಯೇ ತಂಗಮ್ಮ ಸೋಯನ್ನೀರ ಶೋಭನಾಯನ್ನೀರ
1: ಇಕ್ಕೇವಮ್ಮ ವಾಲಿಗೆ ತಿರುಪ ಇಕ್ಕೇವಮ್ಮ.

0: Jume kya droy kevamma jume kya droy kevamma jume ke tirpay kevamma jume ke tirpay kevamma e tadada bakalina tagiye tangamma so yennera shobana yennera
1: ಕೇವಮ್ಮ ಜಮಕ್ಕೆ ಆದ್ರೆ ಈ ಕೇವಮ್ಮ ಜಮಕ್ಕೆ ಮೊತ್ತ ಕೊಟ್ಟೆ.

0: ಇದುವರೆಗೆ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದಗಳನ್ನು ಆಲಿಸಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆ ಕುರಿತು ಡಾ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಪ್ರಸಾರವಾಗಲಿವೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:34 ಆಗಲಿದೆ. ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ದೇವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
1: ನಿನಗೆ ಬೇರೆ ಹೆಸರು ಬೇರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5 ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99%ರಷ್ಟು ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ

0: ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ. ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40 ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಅನಂತ್ ಮಿತ್ತಲ್ ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ಧಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರು ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರವಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ

ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನ ಅಂತ ಆಚರಿಸಲಾಗುತ್ತೆ. ಈ ಕುರಿತು ಸ್ವಲ್ಪ ಮಾಹಿತಿ, ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

0: ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮಸಣದ ಹೂ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ವಿಶ್ವಸಂಸ್ಥೆಯು ಪ್ರಪಂಚದ ಮೇಲೆ ಪರಿಣಾಮ ಬೀರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸೋಕ್ಕೋಸ್ಕರ ನಿರ್ದಿಷ್ಟ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿವಿಧ ಅಂತಾರಾಷ್ಟ್ರೀಯ ದಿನಗಳನ್ನು ಆಚರಿಸಲು ಹೆಸರುವಾಸಿಯಾಗಿದೆ. ಹಾಗೆಯೇ ಪ್ರಪಂಚದಾದ್ಯಂತ ಬೈಸಿಕಲ್ನ ಮಹತ್ವವನ್ನು ಗುರುತಿಸಲು ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸಲಾಗುತ್ತೆ. ಬೈಸಿಕಲ್ನ ವಿಶಿಷ್ಟತೆ, ದೀರ್ಘಾಯುಷ್ಯ ಮತ್ತು ಬಹುಮುಖತೆಯನ್ನು ಗುರುತಿಸಲು ಇದು ವಿಶ್ವಸಂಸ್ಥೆಯ ಪ್ರಯತ್ನ ಆಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಕೇಳೋಣ ಬೆಂಕಿಯ ಬಲಿ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ, ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಎಲ್ರಿಗೂ ವಿಶ್ವ ಬೈಸಿಕಲ್ ದಿನದ ಶುಭಾಶಯಗಳು ಅಂತ ಹೇಳ್ತಾ, ಪ್ರಪಂಚದಾದ್ಯಂತ ಸೈಕಲ್ನ ಮಹತ್ವವನ್ನು ಗುರುತಿಸಲು ಉಪಯೋಗ ಮತ್ತು ಪರಿಸರ ಸ್ನೇಹಿ ಗುಣಗಳನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಜೂನ್ 3 ಅಧಿಕೃತವಾಗಿ ವಿಶ್ವ ಬೈಸಿಕಲ್ ದಿನ ಅಂತ ಘೋಷಣೆ ಮಾಡಿತು. ಏಪ್ರಿಲ್ 2018 ವಿಶ್ವಸಂಸ್ಥೆಯು ಜೂನ್ 3 ವಿಶ್ವ ಬೈಸಿಕಲ್ ದಿನವಾಗಿ ಅಂಗೀಕರಿಸಿತು. ಈಗ ಕೇಳೋಣ ಲೈಫ್ 360 ಚಿತ್ರದ ಗೀತೆ. ಪ್ರಜ್ವಲ್ ಪೈ ಅವರ ದನಿಯಲ್ಲಿ ಅರುಣ್ ಕಿಶೋರ್ ಚಂದ್ರ ಅವರ ಗೀತರಚನೆಗೆ ಪ್ರಜ್ವಲ್ ಪೈ ಅವರು ಸಂಗೀತ ನೀಡಿದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸೈಕಲ್ ಅತ್ಯಂತ ಸರಳ ಮತ್ತು ಕೈಗೆಟುಕುವ ದರದಲ್ಲಿ ಸಿಗುವಂಥದ್ದು, ಪರಿಸರಕ್ಕೆ ಹಾನಿಯಾಗದ ಸುಸ್ಥಿರ ಸಾರಿಗೆ ಸಾಧನವಾಗಿದೆ. 2 ಶತಮಾನಗಳಿಂದಲೂ ಬಳಕೆಯಲ್ಲಿರುವಂತಹ ಬೈಸಿಕಲ್ ಮಾನವನ ಆರೋಗ್ಯ ಮತ್ತು ಸ್ವಚ್ಛ ಪರಿಸರದ ಸಂಕೇತವಾಗಿದೆ. ಈಗ ಕೇಳೋಣ ಸೈಕಲ್ ಸವಾರಿ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸುರಭಿ ಭಾರದ್ವಾಜ್. ದೇವು ಕೆ ಅಂಬಿಗಾವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರೋಹನ್ ಎಸ್ ದೇಸಾಯಿ ಅವರು.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಹೊರತಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿದ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಬೈಸಿಕಲ್ ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಸೈಕಲ್ಗಳ ಆವಿಷ್ಕಾರಕ್ಕೂ ಮುಂಚೆಯೇ ಮಾನವ ಚಾಲಿತ ವಾಹನಗಳನ್ನು ನಿರ್ಮಿಸುವತ್ತ ಅನೇಕರು ಕೆಲಸ ಮಾಡಿದ್ರು. 1817ರಲ್ಲಿ ಬಳಕೆಗೆ ಬಂದಂತಹ ಡ್ರೈಸಿನ್ ವಾಹನ ಸೈಕಲ್ಗಳ ಪೂರ್ವಜ ಅಂತ ಹೇಳ್ಬೋದು. ಎರಡು ಚಕ್ರಗಳನ್ನು ಹೊಂದಿದ್ದ ವಾಹನ, ಇದರಲ್ಲಿ ಪೆಡಲ್ ಮತ್ತು ಚೈನ್ ಇರಲಿಲ್ಲ. ಈ ವಾಹನದ ಮೇಲೆ ಕುಳಿತ ಸವಾರ ಕಾಲುಗಳಿಂದಲೇ ನೆಲವನ್ನು ತಳ್ಳುವುದರ ಮೂಲಕ ಚಲಿಸಬೇಕಾಗಿತ್ತು. ಹೀಗೆ ಮುಂದೆ ಬದಲಾವಣೆ ರೂಪ ತಾಳ್ದು 1860ರಲ್ಲಿ ಪಿಯರಿ ಮಿಕಾ ಮತ್ತು ಪಿಯರಿ ಲಾಲ್ಮಂಟ್ ಎಂಬ ಫ್ರೆಂಚ್ ಆವಿಷ್ಕರ್ತರು ಪೆಡಲ್ಗಳನ್ನು ಸೈಕಲ್ ಒಂದನ್ನು ನಿರ್ಮಿಸಿದರು. ಮುಂದೆ 1885ರ ರೋವರ್ ಸೈಕಲ್ ಅನ್ನು ಆಧುನಿಕ ಸೈಕಲ್ಗಳ ಮೊದಲ ರೂಪ ಅಂತ ಗುರುತಿಸಬಹುದು. 1888ರಲ್ಲಿ ಗಾಳಿ ತುಂಬಿಸುವ ರಬ್ಬರ್ ಟೈರ್ಗಳು ಉಪಯೋಗಕ್ಕೆ ಬಂದವು. ಹಾಗೆಯೇ ಗೇರುಗಳುಳ್ಳಂತಹ ಸೈಕಲ್ಗಳ ಆವಿಷ್ಕಾರಕ್ಕೂ ಕೂಡ ಇದೇ ಸಮಯಕ್ಕೆ ನಡೆಯಿತು. ಹೀಗೆ ಸೈಕಲ್ ರೂಪ ತಾಳಿತು ಅಂತ ಹೇಳಬಹುದು. ಈಗ ಹರಿಚರಣ್ ಅವರ ಕಂಠಸರಿಯಲ್ಲಿ ಕೇಳೋಣ ಗೂಗ್ಲಿ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತರಚನೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿದೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಬೈಸಿಕಲ್ ಕುರಿತಾಗಿ ಮಾತನಾಡ್ತಾ ಇದ್ವಿ. ಪೆಡಲ್ಗಳನ್ನು ತುಳಿಯುವ ಮೂಲಕ ಚಾಲನೆ ಮಾಡುವ ಮಾನವ ಚಾಲಿತ ದ್ವಿಚಕ್ರ ವಾಹನ ಸೈಕಲ್. ಸೈಕಲ್ಗಳು 19ನೇ ಶತಮಾನದಲ್ಲಿ ಯುರೋಪ್ ಖಂಡದಲ್ಲಿ ಮೊದಲು ಬಳಕೆಗೆ ಬಂದವು. ಅನೇಕ ಪ್ರದೇಶಗಳಲ್ಲಿ ಸೈಕಲ್ಗಳು ಪ್ರಮುಖವಾದ ಸಂಚಾರ ವಾಹನಗಳು. ಸಂಚಾರ ಅಲ್ಲದೇನೆ ಕೂಡ ಸೈಕಲ್ಗಳನ್ನು ಮನೋರಂಜನೆಗಾಗಿ, ವ್ಯಾಯಾಮಕ್ಕಾಗಿ ಸಹ ಉಪಯೋಗಿಸಲಾಗುತ್ತೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಇಳೆಯರಾಜ ಅವರ ಸಂಗೀತವಿತ್ತು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಸೈಕಲ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಸೈಕಲ್ಗಳನ್ನು ಸಂಚಾರ, ಸರಕು ಸಾಗಣೆ, ವ್ಯಾಯಾಮ, ಮನೋರಂಜನೆ, ಸೈಕಲ್ ಪ್ರವಾಸ, ಸೈಕಲ್ ಪರ್ವತಾರೋಹಣ, ಅಂಚೆ ರವಾನೆ ಮತ್ತು ಸೈಕಲ್ ರಿಕ್ಷಾಗಳ ಬಳಕೆ ಕೂಡ ಆಗ್ತಾ ಇತ್ತು. ಸೈಕಲ್ ರೇಸ್, ಈ ಥರ ಸ್ಪರ್ಧೆಗಳೆಲ್ಲ ನಡೀತಾ ಇತ್ತು. ಒಟ್ಟಾರೆಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಸೈಕಲ್ ಸವಾರಿ ಮಾಡಬಹುದು.
4: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
0: ಈಗ ಪ್ರೇಮಲೋಕ ಚಿತ್ರದ ಗೀತೆಯನ್ನು ಕೇಳೋಣ. ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಸೈಕಲ್ ಕುರಿತಾಗಿ ಮಾತನಾಡ್ತಾ ಇದ್ವಿ. ಸೈಕಲ್ ತನ್ನ ಸರಳತೆ ಮತ್ತು ಉಪಯುಕ್ತತೆಯಿಂದಾಗಿ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ. ಎಲ್ರಿಗೂ ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿರುವ ಅತ್ಯುತ್ತಮ ವಾಹನವಾಗಿದೆ ಸೈಕಲ್. ಪ್ರಸ್ತುತ ಈಗಿನ ಕಾಲದಲ್ಲಿ ಮಕ್ಕಳ ಸೈಕಲ್ಗಳು, ರೇಸಿಂಗ್ ಸೈಕಲ್ಗಳು, ಗೇರ್ ಸೈಕಲ್ಗಳು ಮತ್ತು ಮೌಂಟೇನ್ ಬೈಕ್ಗಳು ಸೇರಿದಂತೆ ವಿವಿಧ ಮಾದರಿಯ ಸೈಕಲ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಸೈಕಲ್ನಿಂದ ಯಾವುದೇ ರೀತಿ ಹೊಗೆ ಅಥವಾ ಶಬ್ದ ಮಾಲಿನ್ಯ ಉಂಟಾಗುವುದಿಲ್ಲ. ಇದು ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೆ. ಈಗ ಕೇಳೋಣ ಹುಡುಗರು ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಮಮತಾ ಶರ್ಮಾ ಹಾಗೂ ವಿ ಹರಿಕೃಷ್ಣ ಅವರು. ಯೋಗರಾಜ್ ಭಟ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.
2: ಅರಬಿ

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸೈಕ್ಲಿಂಗ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಸೈಕ್ಲಿಂಗ್ ಅತ್ಯುತ್ತಮವಾದಂತಹ ದೈಹಿಕ ವ್ಯಾಯಾಮ. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ, ದೇಹದ ತೂಕವನ್ನು ನಿಯಂತ್ರಣದಲ್ಲಿಡುತ್ತೆ, ಕಾಲುಗಳು ಸ್ನಾಯುಗಳನ್ನು ಬಲಪಡಿಸುತ್ತೆ. ಸೈಕಲ್ ಸವಾರಿಯಿಂದ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಒತ್ತಡ ಕಡಿಮೆಯಾಗುತ್ತೆ, ಇಂಧನ ಮತ್ತು ನಿರ್ವಹಣಾ ವೆಚ್ಚ ಇಲ್ಲದೇ ಓಡಾಡಬಹುದು. ದಟ್ಟಣೆ ಇರುವಂತಹ ಸ್ಥಳಗಳಲ್ಲಿ ಸೈಕಲ್ ಸುಲಭವಾಗಿ ದಾಟಬಹುದು. ಸೈಕ್ಲಿಂಗ್ ಮಾಡೋದ್ರಿಂದ ಎಂಡಾರ್ಫಿನ್ ಬಿಡುಗಡೆಯಾಗುತ್ತೆ. ಇದು ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಮಾನಸಿಕ ಆರೋಗ್ಯ ಯೋಗಕ್ಷೇಮವನ್ನು ಹೆಚ್ಚಿಸುತ್ತೆ. ಇಂಧನ ಬಳಕೆಯನ್ನು ತಗ್ಗಿಸುವುದು, ಮಾಲಿನ್ಯ ಮುಕ್ತ ವಾತಾವರಣ ಸೃಷ್ಟಿಸುವುದು ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಈಗ ಕೇಳೋಣ ಇಂದಿನಿಂದ ಪ್ರೀತಿಯ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ರಕ್ಷಾ ಅರವಿಂದ್. ಯೋಗರಾಜ್ ಭಟ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ಆರೋಗ್ಯಕರ ಜೀವನ ನಡೆಸಲು ಸ್ವಚ್ಛ ಪರಿಸರ, ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ ಅತ್ಯಗತ್ಯ. ನೈರ್ಮಲ್ಯ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ.
1: ಎಳೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು.
0: ಸ್ವಚ್ಛ, ಸುಂದರ, ಸಮೃದ್ಧ ನಾಡಿನ ನಿರ್ಮಾಣ ಪ್ರತಿ ಪ್ರಜೆಯ ಹೊಣೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಯಾವುದೇ ಪೆಟ್ರೋಲ್, ಡೀಸೆಲ್ ಇಂಧನದ ಅಗತ್ಯನೇ ಇಲ್ಲದೇನೆ ಮಾನವ ಶಕ್ತಿಯಿಂದ ಚಲಿಸುವ ಸೈಕಲ್ ಮಾಲಿನ್ಯವನ್ನು ತಡೆಯುತ್ತೆ, ಪರಿಸರ ಸ್ನೇಹಿ, ದೈಹಿಕ ಆರೋಗ್ಯಕ್ಕೆ ಅತ್ಯುತ್ತಮವಾದ ಸಾರಿಗೆ ಸಾಧನವಾಗಿದೆ. ಹಾಗಾಗಿ

ಜನರು ಹೆಚ್ಚಾಗಿ ಸೈಕಲ್ ಬಳಕೆ ಮಾಡೋದಾದರೆ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಬರುತ್ತೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಬ್ಬ ಮನುಷ್ಯನಿಗೆ ಸೈಕಲ್ ಕಲಿಸಿ ಇದು ಕಲಿತವನಿಗೂ ಹಾಗೂ ಮುಂದಿನ ಭವಿಷ್ಯಕ್ಕೂ ಉತ್ತಮ ಪರಿಸರವನ್ನು ನೀಡುತ್ತೆ ಅಂತ ಡೆಸ್ಮಂಡ್ ಟುಟು ಅವರು ಹೇಳ್ತಾರೆ. ಸೈಕಲ್ ಬಳಸಿ ಜಗತ್ತನ್ನು ಆರೋಗ್ಯಗೊಳಿಸಿ ಅಂತ ಹೇಳ್ತಾ ಈ ಗೀತೆಯೊಂದಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈಗ ಕೇಳೋಣ ಜಾಲಿ ಡೇಸ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೃಷ್ಣ, ಸಿದ್ಧಾರ್ಥ್, ಶಶಿ, ಚೈತನ್ಯ, ಕ್ರಾಂತಿ, ಆದಿತ್ಯ ಅವರ ದನಿಗಳಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರ ಸಂಗೀತವಿದೆ.

ಭಾರತದ ದಿವಾಳಿತನ ಚೌಕಟ್ಟು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಮೂಲಕ ಪ್ರಮುಖ ಪರಿವರ್ತನೆಗೆ ಒಳಗಾಗಿದೆ. ಇದು ಆರ್ಥಿಕ ಸಂಕಷ್ಟವನ್ನು ಪರಿಹರಿಸಲು ಏಕೀಕೃತ ಸಾಲದಾತ ಆಧಾರಿತ ಮತ್ತು ಕಾಲಮಿತಿಯ ಕಾರ್ಯವಿಧಾನವನ್ನು ಪರಿಚಯಿಸಿದೆ. ಹಲವು ವರ್ಷಗಳಿಂದೀಚೆಗೆ ಸಂಹಿತೆಯು ಸಾಲ ವಸೂಲಾತಿ ಕಾರ್ಯವಿಧಾನಗಳನ್ನು ಬಲಪಡಿಸಿದೆ ಮತ್ತು ಪರಿಹಾರದ ಫಲಿತಾಂಶಗಳನ್ನು ಸುಧಾರಿಸಿದೆ. 2026 ಮಾರ್ಚ್ವರೆಗೆ ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸಾಲದಾತರು ಸುಮಾರು 432,000 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡೆದಿದ್ದಾರೆ. ಈ ಅನುಭವವನ್ನು ಆಧರಿಸಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ವಿಳಂಬಗಳನ್ನು ತಗ್ಗಿಸಲು, ಸಾಲದಾತರ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಮತ್ತು ಕಾರ್ಯವಿಧಾನದ ಸ್ಪಷ್ಟತೆಯನ್ನು ಸುಧಾರಿಸಲು ಹಲವು ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ದಿವಾಳಿತನ ಪರಿಹಾರ ಮತ್ತು ವಿಸರ್ಜನಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಈ ತಿದ್ದುಪಡಿ ಪ್ರಯತ್ನಿಸುತ್ತದೆ. ಪ್ರತಿಯೊಂದು ಕಾರ್ಯವಿಧಾನವು ಪ್ರತ್ಯೇಕ ವೇದಿಕೆಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸುತ್ತಿತ್ತು. ಇದು ಸಾಮಾನ್ಯವಾಗಿ ಸಮನ್ವಯವನ್ನು ಸಂಕೀರ್ಣ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನಾಗಿ ಮಾಡಿತು. ಈ ಸವಾಲುಗಳನ್ನು ಪರಿಹರಿಸಲು ಸರ್ಕಾರವು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಪರಿಚಯಿಸಿತು. ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಒಂದೇ ವ್ಯವಸ್ಥೆಯಡಿ ಕ್ರೋಢೀಕರಿಸಿತು. ಸಂಹಿತೆಯು ಸಾಲದಾತರ ಭಾಗವಹಿಸುವಿಕೆಯನ್ನು ಬಲಪಡಿಸಿತು ಮತ್ತು ಎಲ್ಲಾ ಪಾಲುದಾರರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಜೊತೆಗೆ ಆಸ್ತಿ ಮೌಲ್ಯವನ್ನು ಗರಿಷ್ಠಗೊಳಿಸುವ ಗುರಿಯನ್ನು ಹೊಂದಿತ್ತು. 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯನ್ನು ಜಾರಿಗೆ ತರುವ ಮುನ್ನ ಭಾರತದಲ್ಲಿ ದಿವಾಳಿತನ ಪರಿಹಾರವು ಹಲವು ಅತಿಕ್ರಮಿಸುವ ಕಾನೂನು ಚೌಕಟ್ಟುಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಕಂಪನಿಗಳನ್ನು ಕಂಪನಿಗಳ ಕಾಯ್ದೆ, ಅನಾರೋಗ್ಯಕರ ಕೈಗಾರಿಕಾ ಕಂಪನಿಗಳ ಕಾಯ್ದೆ, ಸಾಲ ವಸೂಲಾತಿ ಕಾರ್ಯವಿಧಾನಗಳು ಮತ್ತು ಸರ್ಫೇಸಿ ಸೇರಿದಂತೆ ಸುರಕ್ಷಿತ ಸಾಲಗಾರರ ಚೌಕಟ್ಟುಗಳಂತಹ ವಿವಿಧ ಕಾನೂನುಗಳಡಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಈ ಪ್ರಕ್ರಿಯೆಗಳು ಪ್ರತ್ಯೇಕ ಸಂಸ್ಥೆಗಳು ಮತ್ತು ವೇದಿಕೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದವು. ಇದು ಆಗಾಗ್ಗೆ ವಿಘಟಿತ ಪ್ರಕ್ರಿಯೆಗಳಿಗೆ ಮತ್ತು ಅಧಿಕಾರ ವ್ಯಾಪ್ತಿಯ ಗೊಂದಲಕ್ಕೆ ಕಾರಣವಾಗುತ್ತಿತ್ತು. ಪರಿಣಾಮವಾಗಿ ಪರಿಹಾರ ಪ್ರಕ್ರಿಯೆಗಳು ಆಗಾಗ್ಗೆ ದೀರ್ಘಕಾಲೀನ ಮತ್ತು ಅನಿಶ್ಚಿತವಾಗುತ್ತಿದ್ದವು. ಪ್ರಕರಣಗಳು ವರ್ಷಗಟ್ಟಲೆ ಬಾಕಿ ಉಳಿಯುತ್ತಿದ್ದವು. ಈ ಅವಧಿಯಲ್ಲಿ ಸಂಕಷ್ಟದಲ್ಲಿರುವ ಸ್ವತ್ತುಗಳ ಮೌಲ್ಯವು ಕುಸಿಯುತ್ತಿತ್ತು. ವಿಳಂಬಗಳು ಸಾಲದಾತರ ಬಾಕಿಗಳನ್ನು ಮರುಪಡೆಯುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸಿದವು ಮತ್ತು ಕಾರ್ಯಸಾಧ್ಯವಾದ ವ್ಯವಹಾರಗಳನ್ನು ಪುನರುಜ್ಜೀವನಗೊಳಿಸುವ ಸಾಧ್ಯತೆಯನ್ನು ತಗ್ಗಿಸಿದವು. ಏಕೀಕೃತ ಮತ್ತು ಕಾಲಮಿತಿಯ ಕಾರ್ಯವಿಧಾನದ ಅನುಪಸ್ಥಿತಿಯು ಒಟ್ಟಾರೆ ಸಾಲಶಿಸ್ತು ಮತ್ತು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರಿತು. ಸಂಹಿತೆಯು ಸಾಲಗಾರ ನಿಯಂತ್ರಿತ ವ್ಯವಸ್ಥೆಯಿಂದ ಸಾಲದಾತ ಆಧಾರಿತ ಪರಿಹಾರ ಚೌಕಟ್ಟಿನತ್ತ ಪರಿವರ್ತನೆಯನ್ನು ಪರಿಚಯಿಸಿತು. ಮೌಲ್ಯಗರಿಷ್ಠೀಕರಣ, ಕಾರ್ಯಸಾಧ್ಯವಾದ ವ್ಯವಹಾರಗಳ ಮುಂದುವರಿಕೆ ಮತ್ತು ಪಾಲುದಾರರ ಸಮತೋಲಿತ ಚಿಕಿತ್ಸೆಗೆ ಒತ್ತು ನೀಡಲಾಯಿತು. ದೀರ್ಘ ವಿಳಂಬಗಳು ಉದ್ಯಮದ ಮೌಲ್ಯವನ್ನು ನಾಶ ಮಾಡುವ ಮೊದಲು ಆರ್ಥಿಕ ಸಂಕಷ್ಟವನ್ನು ಆರಂಭಿಕ ಹಂತದಲ್ಲಿಯೇ ಪರಿಹರಿಸುವುದನ್ನು ಸಂಹಿತೆಯು ಖಚಿತಪಡಿಸಿತು. ಚೌಕಟ್ಟಿನ ಕೇಂದ್ರದಲ್ಲಿ ಕಾರ್ಪೊರೇಟ್ ದಿವಾಳಿತನ ಪರಿಹಾರ ಪ್ರಕ್ರಿಯೆ ಇದ್ದು, ಇದು ಕಾರ್ಪೊರೇಟ್ ದಿವಾಳಿತನವನ್ನು ಪರಿಹರಿಸಲು ರಚನಾತ್ಮಕ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಹಣಕಾಸು ಸಾಲದಾತರನ್ನು ಒಳಗೊಂಡ ಸಾಲದಾತರ ಸಮಿತಿ ಪರಿಹಾರ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ನಂತರ ಅವರು ಸಂಕಷ್ಟದಲ್ಲಿರುವ ಘಟಕದ ಭವಿಷ್ಯದ ಬಗ್ಗೆ ಪ್ರಮುಖ ವಾಣಿಜ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಸಂಹಿತೆಯು ಪರಿಹಾರಕ್ಕಾಗಿ ಕಾಲಮಿತಿಯ ವ್ಯವಸ್ಥೆಯನ್ನು ಆರಂಭಿಸಿತು. ಸಿಐಆರ್ಪಿಯನ್ನು 180 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ರೂಪಿಸಲಾಗಿದ್ದು, ನಿರ್ದಿಷ್ಟ ಸಂದರ್ಭಗಳಲ್ಲಿ 330 ದಿನಗಳವರೆಗೆ ವಿಸ್ತರಿಸಬಹುದು. ಈ ಕಾಲಮಿತಿ ಆಧಾರಿತ ವಿಧಾನವು ಅನಿರ್ದಿಷ್ಟ ವಿಳಂಬಗಳನ್ನು ತಡೆಗಟ್ಟುವುದು ಮತ್ತು ಸಂಕಷ್ಟದಲ್ಲಿರುವ ವ್ಯವಹಾರಗಳ ಆರ್ಥಿಕ ಮೌಲ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ. ನಿಗದಿತ ಚೌಕಟ್ಟಿನೊಳಗೆ ಪರಿಹಾರ ಸಾಧಿಸದಿದ್ದರೆ ಸಂಹಿತೆಯ ನಿಬಂಧನೆಗಳಂತೆ ಘಟಕವು ವಿಸರ್ಜನೆಗೆ ಒಳಗಾಗುತ್ತದೆ. ಐಬಿಸಿ ಚೌಕಟ್ಟಿನ ಪರಿಣಾಮಕಾರಿತ್ವವು ಸಂಹಿತೆಯ ಅಡಿಯಲ್ಲಿ ಸ್ಥಾಪಿಸಲಾದ ನಿಯಂತ್ರಿತ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ.
ಭಾರತದ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿ ನಿಯಂತ್ರಕ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದಿವಾಳಿತನ ಪ್ರಕ್ರಿಯೆಗಳು, ದಿವಾಳಿತನ ವೃತ್ತಿಪರರು ಮತ್ತು ಚೌಕಟ್ಟಿನ ಅಡಿಯಲ್ಲಿ ಸಂಬಂಧಿತ

ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಐಬಿಸಿ ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ಮಾನದಂಡಗಳನ್ನು ಸಹ ರೂಪಿಸುತ್ತದೆ. ದಿವಾಳಿತನ ವೃತ್ತಿಪರರು ಸಂಕಷ್ಟದಲ್ಲಿರುವ ಘಟಕಗಳ ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ, ಸ್ವತ್ತುಗಳನ್ನು ರಕ್ಷಿಸುತ್ತಾರೆ ಮತ್ತು ಸಾಲದಾತರ ಸಭೆಗಳನ್ನು ಸುಗಮಗೊಳಿಸುತ್ತಾರೆ. ಅವರು ಸಂಹಿತೆ ಮತ್ತು ಅನ್ವಯವಾಗುವ ನಿಯಮಗಳಿಗೆ ಅನುಸಾರವಾಗಿ ಪರಿಹಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಕಾರ್ಪೊರೇಟ್ ದಿವಾಳಿತನ ವಿಷಯಗಳ ಬಗ್ಗೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ತೀರ್ಪು ನೀಡುತ್ತದೆ. ಇದು ನ್ಯಾಯ ನಿರ್ಣಯ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ನಿರ್ಧಾರಗಳ ವಿರುದ್ಧದ ಮೇಲ್ಮನವಿಗಳನ್ನು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಆಲಿಸುತ್ತದೆ. ಒಟ್ಟಾರೆಯಾಗಿ ಈ ಸಂಸ್ಥೆಗಳು ಭಾರತದಲ್ಲಿ ದಿವಾಳಿತನ ಪರಿಹಾರಕ್ಕಾಗಿ ರಚನಾತ್ಮಕ ಮೇಲ್ವಿಚಾರಣೆಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಕಾರ್ಯವಿಧಾನವನ್ನು ಸೃಷ್ಟಿಸುತ್ತವೆ. ಜಾರಿಯಾದಾಗಿನಿಂದ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಭಾರತದ ದಿವಾಳಿತನ ಮತ್ತು ಸಾಲ ಪರಿಸರ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. ಚೌಕಟ್ಟು ರಿಕವರಿ ಕಾರ್ಯವಿಧಾನಗಳನ್ನು ಸುಧಾರಿಸಿದೆ, ಸಾಲದಾತರ ಶಿಸ್ತನ್ನು ಬಲಪಡಿಸಿದೆ ಮತ್ತು ಸಂಕಷ್ಟದಲ್ಲಿರುವ ಸಂಸ್ಥೆಗಳಿಗೆ ಹೆಚ್ಚು ರಚನಾತ್ಮಕ ಪರಿಹಾರ ಪ್ರಕ್ರಿಯೆಯನ್ನು ಸೃಷ್ಟಿಸಿದೆ. 2026 ಮಾರ್ಚ್ವರೆಗೆ 8,987 ಸಿಐಆರ್ಪಿಗಳನ್ನು ಸಂಹಿತೆಯ ಅಡಿಯಲ್ಲಿ ಸೇರಿಸಲಾಗಿದೆ. 1,419 ಕಾರ್ಪೊರೇಟ್ ಸಾಲಗಾರರನ್ನು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಪರಿಹರಿಸಲಾಗಿದೆ. ಉಳಿದ ಪ್ರಕರಣಗಳನ್ನು ಇತ್ಯರ್ಥಗಳು, ಮೇಲ್ಮನವಿಗಳು, ವಿಮರ್ಶೆಗಳು ಮತ್ತು ಸೆಕ್ಷನ್ 12A ಅಡಿಯಲ್ಲಿ ವಾಪಸ್ ಪಡೆಯುವ ಮೂಲಕ ವಿಲೇವಾರಿ ಮಾಡಲಾಗಿದೆ. 2026 ಮಾರ್ಚ್ ಹೊತ್ತಿಗೆ ಸಾಲದಾತರು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸುಮಾರು 432,000 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ. ವಸೂಲಾತಿಗಳು ದಿವಾಳಿ ಮೌಲ್ಯದ ಶೇಕಡ 116.85% ಮತ್ತು ನ್ಯಾಯಯುತ ಮೌಲ್ಯದ ಶೇಕಡ 94.56% ಹೆಚ್ಚಾಗಿದೆ. ಈ ಚೌಕಟ್ಟು ಬ್ಯಾಂಕಿಂಗ್ ವಲಯಕ್ಕೆ ಸಾಲ ವಸೂಲಾತಿಯ ಫಲಿತಾಂಶಗಳನ್ನು ಸುಧಾರಿಸುವ ಆರ್ಬಿಐನ ಭಾರತದಲ್ಲಿ ಬ್ಯಾಂಕಿಂಗ್ನ ಪ್ರವೃತ್ತಿಗಳು ಮತ್ತು ಪ್ರಗತಿ ವರದಿ 2025 ಡಿಸೆಂಬರ್ 29 ಬಿಡುಗಡೆಯಾಗಿದೆ. ಅದರ ಪ್ರಕಾರ ವಿವಿಧ ಮಾರ್ಗಗಳ ಮೂಲಕ ವಸೂಲಿ ಮಾಡಿದ ಒಟ್ಟು 1,04,099 ಕೋಟಿ ರೂಪಾಯಿಗಳಲ್ಲಿ ಐಬಿಸಿ ಮಾತ್ರ ಗಮನಾರ್ಹ 54,528 ಕೋಟಿ ರೂಪಾಯಿಗಳ ಕೊಡುಗೆ ನೀಡಿದೆ. ಇದು ಒಟ್ಟು ವಸೂಲಿಯಲ್ಲಿ ಶೇಕಡ 52.4%. ಇದು ಸರ್ಫೇಸಿ ಸಾಲ ವಸೂಲಾತಿ ನ್ಯಾಯಮಂಡಳಿಗಳು ಮತ್ತು ಲೋಕ ಅದಾಲತ್ಗಳ ಮೂಲಕ ವಸೂಲಿ ಮಾಡಿದ ಮೊತ್ತಕ್ಕಿಂತ ಅಧಿಕವಾಗಿದೆ. ಐಐಎಂ ಅಹಮದಾಬಾದ್ ಅಧ್ಯಯನವು ಐಬಿಸಿ ಅಡಿಯಲ್ಲಿ ಪರಿಹರಿಸಲಾದ ಸಂಸ್ಥೆಗಳಲ್ಲಿ ಬಲವಾದ ಪರಿಹಾರದ ನಂತರದ ಚೇತರಿಕೆಯನ್ನು ಬಹಿರಂಗಪಡಿಸುತ್ತದೆ. ಸಾಲದಾತರು ಒಪ್ಪಿಕೊಂಡ ಹಕ್ಕುಗಳಲ್ಲಿ ಶೇಕಡ 32 ಮತ್ತು ದಿವಾಳಿ ಮೌಲ್ಯದ ಶೇಕಡ 168 ಮರುಪಡೆಯಲಾಗಿದೆ. ಪರಿಹರಿಸಲಾದ ಸಂಸ್ಥೆಗಳು ಶೇಕಡ 76 ಮಾರಾಟ ಬೆಳವಣಿಗೆಯನ್ನು ಕಂಡವು. 3ನೇ ವರ್ಷದ ವೇಳೆಗೆ ಕಾರ್ಯಾಚರಣೆಯ ಲಾಭ ನಷ್ಟವಿಲ್ಲದ ಸ್ಥಿತಿ ತಲುಪಿದವು ಮತ್ತು ಉದ್ಯೋಗಿ ವೆಚ್ಚಗಳಲ್ಲಿ ಶೇಕಡ 50 ಹೆಚ್ಚಳ ಮಾಡಲಾಯಿತು. ಅಂದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿದೆ. ಪರಿಹರಿಸಲಾದ ಕಂಪನಿಗಳ ಒಟ್ಟು ಸ್ವತ್ತುಗಳು ಶೇಕಡ 50 ಬೆಳೆದವು. ಬಂಡವಾಳ ವೆಚ್ಚವು ಶೇಕಡ 130 ಏರಿತು ಮತ್ತು ಲಾಭದಾಯಕತೆಯು ಉದ್ಯಮದ ಮಾನದಂಡಗಳೊಂದಿಗೆ ಹೊಂದಿಕೆಯಾಯಿತು. ಪಟ್ಟಿ ಮಾಡಲಾದ ಸಂಸ್ಥೆಗಳಿಗೆ ಮಾರುಕಟ್ಟೆ ಮೌಲ್ಯಮಾಪನಗಳು 3 ಹೆಚ್ಚಾಗಿ 2,00,000 ರೂಪಾಯಿಯಿಂದ 6,00,000 ರೂಪಾಯಿಗೆ ತಲುಪಿತು. ಲಿಕ್ವಿಡಿಟಿ ಶೇಕಡ 80 ಸುಧಾರಿಸಿತು. ಐಐಎಂ ಬೆಂಗಳೂರು ಅಧ್ಯಯನವು ಸಾಲದ ವೆಚ್ಚದಲ್ಲಿ ಶೇಕಡ 3 ಕಡಿತ ಮತ್ತು ಸ್ವತಂತ್ರ ನಿರ್ದೇಶಕರ ನೇಮಕದ ಮೂಲಕ ಸುಧಾರಿತ ಆಡಳಿತವನ್ನು ತೋರಿಸುತ್ತದೆ. ಹಾಗಾಗಿ ಐಬಿಸಿ ಪ್ರಕ್ರಿಯೆಯ ಮೂಲಕ ಪರಿಹಾರಕ್ಕೆ ಒಳಗಾಗುವ ಸಂಸ್ಥೆಗಳು ಮಾರಾಟ, ಲಾಭದಾಯಕತೆ, ಆಸ್ತಿ ಬೆಳವಣಿಗೆ, ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಲಿಕ್ವಿಡಿಟಿ ಸೇರಿದಂತೆ ತಮ್ಮ ವ್ಯವಹಾರದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತೋರಿಸಿವೆ ಎಂದು ಈ ಅಧ್ಯಯನಗಳು ದೃಢಪಡಿಸುತ್ತವೆ. ಅಲ್ಲದೆ ಸಾಲ ಶಿಸ್ತಿನ ಮೇಲೆ ಐಬಿಸಿಯ ಪ್ರಭಾವವನ್ನು ಐಐಎಂ ಬೆಂಗಳೂರು ನಡೆಸಿದ ಸಮಗ್ರ ಅಧ್ಯಯನವು ದೃಢಪಡಿಸಿದೆ. ಅಧ್ಯಯನವು ಕಾರ್ಪೊರೇಟ್ ಸಾಲ ಖಾತೆಗಳು, ಸಿಐಆರ್ಪಿ, ಸಂಸ್ಥೆಯ ಮಟ್ಟದ ಹಣಕಾಸು ದತ್ತಾಂಶ ಮತ್ತು ಎನ್ಪಿಎ ದತ್ತಾಂಶಗಳ ಮೇಲೆ ವಿಶ್ಲೇಷಣೆ ನಡೆಸಿದೆ. ಐಬಿಸಿ ಸಾಲಗಾರರು ನಿಗದಿತ ಸಾಲ ಪಾವತಿ ವೇಳಾಪಟ್ಟಿಗಳನ್ನು ಪಾಲಿಸಲು ಪ್ರೇರೇಪಿಸಿದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ.

ಪರಿಶೀಲನೆಯ ಅವಧಿಯಲ್ಲಿ ಓವರ್ ಡ್ಯೂ ಎಂದು ಪರಿಗಣಿಸಲಾದ ಸಾಲ ಖಾತೆಗಳಲ್ಲಿ ರೂಪಾಯಿ ಮೊತ್ತ ಮತ್ತು ಖಾತೆಗಳ ಸಂಖ್ಯೆಯ ದೃಷ್ಟಿಯಿಂದ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಅದೇ ರೀತಿ ಓವರ್ ಡ್ಯೂ ವರ್ಗದಿಂದ ಸಾಮಾನ್ಯ ವರ್ಗಕ್ಕೆ ಸಾಲ ಖಾತೆಗಳ ಪರಿವರ್ತನೆಯ ವಾರ್ಷಿಕ ಪ್ರಮಾಣವೂ ಹೆಚ್ಚಾಗಿದೆ. ಇದು ಕಾರ್ಪೊರೇಟ್ಗಳ ಸಾಲ ಸಂಸ್ಕೃತಿಯಲ್ಲಿ ಸುಧಾರಣೆಯಾಗಿರುವುದನ್ನು ಬೆಂಬಲಿಸುತ್ತದೆ. ಸಾಮಾನ್ಯ ವರ್ಗಕ್ಕೆ ಪರಿವರ್ತನೆಗೊಳ್ಳುವ ಮೊದಲ ಸಾಲ ಖಾತೆಯು ಓವರ್ ಡ್ಯೂ ವರ್ಗದಲ್ಲಿ ಉಳಿಯುವ ಸರಾಸರಿ ದಿನಗಳ ಸಂಖ್ಯೆಯೂ ಸಹ 248ರಿಂದ 344 ದಿನಗಳಿಂದ 30ರಿಂದ 87 ದಿನಗಳಿಗೆ ಇಳಿಕೆಯಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಸರಾಸರಿ ಪರಿಹಾರದ ಸಮಯಾವಧಿಯು 330 ದಿನಗಳ ಶಾಸನಬದ್ಧ ಮಿತಿಯನ್ನು ಮೀರಿದೆ. ತೀರ್ಪು ನೀಡುವಲ್ಲಿನ ವಿಳಂಬ ಮತ್ತು ದೀರ್ಘಕಾಲದ ಮೊಕದ್ದಮೆಗಳು ಕೆಲವು ಪ್ರಕ್ರಿಯೆಗಳಲ್ಲಿ ಮೌಲ್ಯ ಗರಿಷ್ಠೀಕರಣದ ಮೇಲೆ ಪರಿಣಾಮ ಬೀರಿವೆ. ಈ ಸವಾಲುಗಳ ಹೊರತಾಗಿಯೂ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯು ಭಾರತದ ಹಣಕಾಸು ಮತ್ತು ಕಾರ್ಪೊರೇಟ್ ಪರಿಹಾರ ಚೌಕಟ್ಟಿನಲ್ಲಿ ಪ್ರಮುಖ ರಚನಾತ್ಮಕ ಸುಧಾರಣೆಯಾಗಿದೆ. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ಸೇರಿದಂತೆ ನಂತರದ ತಿದ್ದುಪಡಿಗಳು ಕಾಲಮಿತಿ, ಸಾಂಸ್ಥಿಕ ದಕ್ಷತೆ ಮತ್ತು ಚೇತರಿಕೆಯ ಫಲಿತಾಂಶಗಳನ್ನು ಮತ್ತಷ್ಟು ಸುಧಾರಿಸಲು ಪ್ರಯತ್ನಿಸುತ್ತವೆ. 2018 ತಿದ್ದುಪಡಿಯು ಅರ್ಜಿಗಳನ್ನು ಹಿಂಪಡೆಯುವ ನಿಬಂಧನೆಗಳು ಮತ್ತು ಮತದಾನದ ಮಿತಿಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತೆ ಪರಿಹಾರ ಚೌಕಟ್ಟಿನಲ್ಲಿ ಗಮನಾರ್ಹ ಪರಿಷ್ಕರಣೆಗಳನ್ನು ಪರಿಚಯಿಸಲಾಗಿದೆ. ಇದು ಸಾಲದಾತರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಪ್ರಧಾನ ಕಾಯ್ದೆಯ ಸೆಕ್ಷನ್ 29A ಅಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಮಾರ್ಪಡಿಸಿತು. 2021 ತಿದ್ದುಪಡಿ ಸಾಲದಾತರ ಮೇಲ್ವಿಚಾರಣೆಯೊಂದಿಗೆ ವೇಗವಾಗಿ ಪರಿಹಾರವನ್ನು ಸಕ್ರಿಯಗೊಳಿಸುವ ಎಂಎಸ್ಎಂಇಗಳಿಗೆ ಪೂರ್ವ ಪ್ಯಾಕೇಜ್ ಮಾಡಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸಲಾಯಿತು. ಇದು ಪರಿಹಾರ ಪ್ರಕ್ರಿಯೆಗಳಲ್ಲಿನ ದಕ್ಷತೆ ಮತ್ತು ಕಾಲಮಿತಿಯನ್ನು ಸುಧಾರಿಸುವ ನಿಬಂಧನೆಗಳನ್ನು ಸಹ ಒಳಗೊಂಡಿತ್ತು. ಈ ಕಾಯ್ದೆಯು ದಿವಾಳಿತನ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ಇದು ಪ್ರಕರಣಗಳ ದಾಖಲಾತಿ ಮತ್ತು ಅನುಮೋದನೆಗಾಗಿ ಕಾಲಮಿತಿಗಳನ್ನು ಬಲಪಡಿಸುತ್ತದೆ. ಇದು ವಿಸರ್ಜನೆಯ ಸಮಯದಲ್ಲಿ ಸಾಲದಾತರ ಸಮಿತಿಯ ಪಾತ್ರವನ್ನು ವಿಸ್ತರಿಸುತ್ತದೆ. ಇದು ಭದ್ರತಾ ಹಿತಾಸಕ್ತಿಗಳು, ತಪ್ಪಿಸಿಕೊಳ್ಳುವಿಕೆ ವಹಿವಾಟುಗಳು ಮತ್ತು ಪರಿಹಾರ ಯೋಜನೆಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಸ್ಪಷ್ಟಪಡಿಸುತ್ತದೆ. ತಿದ್ದುಪಡಿಯು ಅನುಮೋದಿತ ಪರಿಹಾರ ಯೋಜನೆಗಳ ಅನುಷ್ಠಾನಕ್ಕೆ ಸುರಕ್ಷತಾ ಕ್ರಮಗಳನ್ನು ಪರಿಚಯಿಸುತ್ತದೆ. ಅವುಗಳಲ್ಲಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ಪರವಾನಗಿಗಳು, ಪರ್ಮಿಟ್ಗಳು ಮತ್ತು ನಿಯಂತ್ರಕ ಅನುಮೋದನೆಗಳ ನಿರಂತರತೆ ಸೇರಿವೆ. ಇದು ಮೋಸದ ಮತ್ತು ತಪ್ಪು ವ್ಯಾಪಾರಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಬಲಪಡಿಸುತ್ತದೆ. ತಿದ್ದುಪಡಿಯ ಪ್ರಮುಖ ಲಕ್ಷಣವೆಂದರೆ ನಿರ್ದಿಷ್ಟ ವರ್ಗದ ಕಾರ್ಪೊರೇಟ್ ಸಾಲಗಾರರಿಗೆ ಸಾಲದಾತರು ಆರಂಭಿಸಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸುವುದು. ದಿವಾಳಿತನ ಮತ್ತು ವಿಸರ್ಜನೆ ಪ್ರಕ್ರಿಯೆಗಳಿಗೆ ಕಾಯಿದೆಯು ಹೆಚ್ಚು ರಚನಾತ್ಮಕ ಕಾಲಮಿತಿಗಳನ್ನು ಸಹ ಪರಿಚಯಿಸುತ್ತದೆ. ಒಟ್ಟಾರೆ ತಿದ್ದುಪಡಿಯು ದಿವಾಳಿತನ ಚೌಕಟ್ಟನ್ನು ಹೆಚ್ಚು ಕಾಲಮಿತಿ ಒಳಗೊಂಡ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಪ್ರಯತ್ನಿಸುತ್ತದೆ ಮತ್ತು ಅದೇ ಸಮಯದಲ್ಲಿ 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯ ಮೂಲ ರಚನೆಯನ್ನು ಉಳಿಸಿಕೊಂಡಿದೆ. ಹೊಸ ಚೌಕಟ್ಟನ್ನು ಪರಿಚಯಿಸುವ ಬದಲು 2026 ತಿದ್ದುಪಡಿ ಕಾಯ್ದೆಯು 2016 ಮೂಲ ಕಾಯ್ದೆಯಲ್ಲಿ ಕಾಲಾನಂತರದಲ್ಲಿ ಗೋಚರಿಸಿದ ಅಂತರವನ್ನು ಪರಿಹರಿಸುತ್ತದೆ. ಹಿಂದೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಕೆಲವು ನಿಯಮಗಳು ಮತ್ತು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇದು ಹೆಚ್ಚಾಗಿ ದಿವಾಳಿತನ ಪ್ರಕ್ರಿಯೆಗಳ ಸಮಯದಲ್ಲಿ ಮೊಕದ್ದಮೆ ಮತ್ತು ಕಾರ್ಯವಿಧಾನದ ವಿಳಂಬಗಳಿಗೆ ಕಾರಣವಾಯಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ.

0: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ, ನಂತರ ಕ್ರೀಡಾ ಸುದ್ದಿಗಳು. ಮೊದಲಿಗೆ ಕೇಳಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಂದೇಶ್ ಉಪ್ಪಾರ್ ಅವರು. ಅವರ ಕ್ರೀಡಾ ಸಾಧನೆ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸಂದೇಶ್ ಅವರೇ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸಂದೇಶ್ ಅವರೇ, ನಿಮಗೆ ಸೈಕ್ಲಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ ಮತ್ತೆ ಕಾರಣ ಏನು ಅದಕ್ಕೆ?
1: ಮೇಡಮ್, ಸೈಕ್ಲಿಂಗ್ ಒಂದು ಸ್ಪೋರ್ಟ್ಸ್ ಐತ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ. ಮುಂಚೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಚಿಕ್ಕವನಿದ್ದಾಗಿಂದನು ಮನೇಲಿ ಸೈಕಲ್ ಕೊಡಿಸ್ತಿದ್ರಿ, ಅದನ್ನ ನಾವು ಓಡಿಸ್ಕೊಂತ ಸೈಕಲ್ ಹೊಡೆದ್ರಲ್ಲಿ ಸಣ್ಣವಿದ್ದಾಗಿಂದನು ಇಂಟ್ರೆಸ್ಟ್ ಇತ್ತು. 8th ಸ್ಟ್ಯಾಂಡರ್ಡ್ ಬಂದ್ಮೇಲೆ ನನ್ನ ಮನೇಲಿ ನನ್ಗೆ ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿಗೆ ಇಟ್ರು ಹಾಸ್ಟೆಲ್ಗೆ.
0: ನಿಮ್ಮ ಊರು ಯಾವುದು?
1: ಶಿಗ್ಗಾಂವ್, ಹಾವೇರಿ ಡಿಸ್ಟ್ರಿಕ್ಟ್ ಶಿಗ್ಗಾಂವ್ ನಂದು. ನಮ್ ಮಾಮ ಅದು ಕಬಡ್ಡಿ ಎಲ್ಲ ಆಡ್ತಿದ್ರಿ, ಅದ್ ಬಿಟ್ರೆ ನಮ್ಮ ಮಮ್ಮಿ ಪಪ್ಪ ಇಬ್ರು ಟೀಚರ್ಸ್ ಇದ್ರು. ನಮ್ಮ ಮಾಮನ ನಮ್ಗೆ ಹೇಳಿ, ಇಲ್ಲ ಇವಂಗ ಸ್ಪೋರ್ಟ್ಸ್ ಸ್ಕೂಲಿಗೆ ಇಡೋಣ, ಅಲ್ಲಿ ಹೋದ್ಮೇಲೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಅಷ್ಟೇ ರೀಸನ್ ಅಲ್ಲಿ ಹೋಗಿ ಸ್ಪೋರ್ಟ್ಸ್ ಸ್ಕೂಲ್ ಅಲ್ಲಿ ಇಟ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸೈಕ್ಲಿಂಗ್ ಅನ್ನೋದು ಒಂದು ಸ್ಪೋರ್ಟ್ಸ್ ಇದೆ ಅಂತ. ಅಲ್ಲಿ ಬೇಸಿಕ್ ರನ್ನಿಂಗ್ ಮತ್ತೆ ಫಿಟ್ನೆಸ್ ಟೆಸ್ಟ್ ಮಾಡಿದ್ರಿ. ಫಿಟ್ನೆಸ್ ಟೆಸ್ಟ್ ಮತ್ತೆ ರನ್ನಿಂಗ್ ನಂದು ಚಲೋನ ಇತ್ತು, ಹಂಗಾಗಿ ನನ್ಗೆ ಸೆಲೆಕ್ಟ್ ಮಾಡಿದ್ರಿ ಆ ಸ್ಕೂಲ್ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೂ ನಾನು ಸೈಕ್ಲಿಂಗ್ ಮಾಡ್ಲಿಲ್ರಿ. ಅಲ್ಲಿ ಹೋದ್ಮೇಲೆ ಒಂದ್ ವರ್ಷ ನಾನು ಹಾಕಿ ಸ್ಪೋರ್ಟ್ಸ್ ಆಡಿದೆ. ಒಂದ್ ವರ್ಷ ಹಾಕಿಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋದೆ ರೀ. ಆದ್ಮೇಲೆ ನನ್ಗೆ ಚಿಕ್ಕವನಿದ್ದಾಗಿಂದನು ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋ ಸಲುವಾಗಿ ನಾನು ಹಾಕಿ ಆಡೋದ್ ಬೇಡ, ಸೈಕ್ಲಿಂಗ್ ಸ್ಪೋರ್ಟ್ಸ್ ಮಾಡೋಣ ಅಂತೇಳಿ ಸೈಕ್ಲಿಂಗ್ ಅಲ್ಲಿ ನಾನು ಸೇರ್ಕೊಂಡೆ.
0: ಹಾಕಿ ಬಿಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅದು ಗ್ರೂಪ್ ಗೇಮ್ ಅಂತನಾ? ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಜಾಸ್ತಿ ಇತ್ತಂತನಾ?
1: ಹಾಕಿ ಬಿಡ್ಬೇಕಂತ ಯಾವ್ದು ರೀಸನ್ ಇಲ್ಲ ಮೇಡಮ್, ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾನು ಹಾಕಿ ಬಿಡ್ಬೇಕಾಗಿ ಬಂತ್ರಿ, ಹಂಗಾಗಿ ಸೈಕ್ಲಿಂಗ್ ಚಾಯ್ಸ್ ಮಾಡ್ಕೊಂಡೆ ರೀ ನಾನು 8th ಸ್ಟ್ಯಾಂಡರ್ಡ್ ಗೆ.
0: ನೀವು ಹೋಗಿದ್ದೆ ಯಾವಾಗ
1: ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಹೋಗಿದ್ದೆ 7th ಸ್ಟ್ಯಾಂಡರ್ಡ್ ಗೆ. 7th ಸ್ಟ್ಯಾಂಡರ್ಡ್ ಹಾಕಿ ಆಡಿ 8th ಸ್ಟ್ಯಾಂಡರ್ಡ್ ಸೈಕ್ಲಿಂಗ್ ಮಾಡಿದೆ ರೀ.
0: ನಿಮ್ಗೆ ಅನ್ಸುತ್ತಾ ಹಾಕಿ ನಾನು ಬಿಟ್ಟು ಸೈಕ್ಲಿಂಗ್ ಆರಿಸಿಕೊಂಡಿದ್ದು ಬೆಸ್ಟ್ ಅಂತ ಈಗ?
1: ಡೆಫಿನೆಟ್ಲಿ ಮೇಡಮ್ ಅನ್ಸುತ್ತೆ. ನಮ್ ಫಾದರ್ ಅವರು ಟೀಚರ್ ಇದ್ರಿ, ನಮ್ ಫಾದರ್ ಮಾರುತಿ ಉಪ್ಪಾರ್ ಮತ್ ನನ್ ಮದರ್ ಶಾಂತಾ ಉಪ್ಪಾರ್. ಫಾದರ್ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗನ ತಿರ್ಕೊಂಡ್ರಿ, ಆಮೇಲೆ ನಮ್ ಮದರ್ ಅಷ್ಟೇ ನಮ್ಗೆ ಬೆಳೆಸಿದ್ರು. ನಮ್ ಮದರ್ ಮತ್ ನಮ್ ಮಾಮ ಅವ್ರೆಲ್ಲಾರ್ದು ಹೆಲ್ಪ್ ತಗೊಂಡು ನಮ್ ಮದರ್ ಬೆಳೆಸಿದ್ರಿ. ನಾನು 7th ಚಂದ್ರಿಗೆ ಇಟ್ರಿ, ಅದಾದ್ಮೇಲೆ ನಂದು ಅಲ್ಲೇ ಸ್ಪೋರ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ.
0: ನಿಮ್ಮ ಮೊದಲ ಸೈಕ್ಲಿಂಗ್ ಸ್ಪರ್ಧೆ ಯಾವ್ದು ಅದನ್ನ ನೆನಪಿಸಿಕೊಳ್ಳೋದಾದ್ರೆ? ಈಗ
1: 8th ಸ್ಟ್ಯಾಂಡರ್ಡ್ ಗೆ ನಾನು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 8th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ನನ್ ಸ್ಟೇಟ್ ಚಾಂಪಿಯನ್ಶಿಪ್ ಬಂದು ಬೆಳಗಾವ್ ಒಳಗ ರೋಡ್ ಸ್ಟೇಟ್ ಚಾಂಪಿಯನ್ಶಿಪ್ ಆಯ್ತು ರೋಡ್ ಸೈಕ್ಲಿಂಗ್. Under-14 ಅಲ್ಲಿ ಇದ್ದೆ ಮೇಡಮ್. Under-14 10 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು ಅಷ್ಟೇ. 10 ಕಿಲೋಮೀಟರ್ ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೆ ರೀ. ಆ ಟೈಮ್ ಅಲ್ಲಿ ಯಾವ್ದೇ ತರ ಮೆಡಲ್ ಆಗ್ಲಿ ಒಳ್ಳೆ ರಿಸಲ್ಟ್ ಬಂದಿರಲಿಲ್ಲ ನಮ್ ಕಡೆ, ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಕ್ಚುಲಿ ಆ ಟೈಮ್ ಅಲ್ಲಿ ಸೈಕ್ಲಿಂಗ್ ಸೇರ್ಪಡೆ ಆದ್ರೂ ಸೇರ್ಕೊಂಡ್ರು ಸೈಕ್ಲಿಂಗ್ ಅನ್ನೋದನ್ನು ನಂಗೆ ಆಕ್ಚುಲಿ ಏನನ್ನೋದು ಗೊತ್ತಿರಲಿಲ್ಲ. ಅದೊಂಥರ ಹೆಂಗಾಗಿತ್ತಂದ್ರೆ ಅವಾಗಿನ ಟೈಮ್ ಒಳಗೆ ಚಂದ ಕಂಡು ನಾ ಸೇರ್ಕೊಂಡಂಗಾಗಿತ್ತು ಅಷ್ಟೇ, ಒಂದೇನೋ ಅಟ್ರಾಕ್ಟ್. ಯಾಕಂದ್ರೆ ಸಣ್ಣವಿದ್ದಾಗಿಂದ ನಾವು ಸೈಕಲ್ ಓಡಿಸ್ಕೊಂತ ಇದ್ವಿ, ಇದು ಸೈಕ್ಲಿಂಗ್ ಅಂದ್ರೆ ಈಸಿ ಇರ್ತೈತಿ ಬಿಡ ಅಂತ ಸೇರ್ಕೊಂಡಂಗಾಗಿತ್ತು ಅಷ್ಟೇ.
0: ಸಂದೇಶ್ ಅವರೇ, ಮೊದಲೇ ಸ್ಪರ್ಧೆಗೆ ಹೋದಾಗ ಅನಿಸ್ತಾ ಇದು ಟಫ್ ಇದೆ ಅಂತ?
1: ಸ್ಪರ್ಧೆಗೆ ಹೋಗಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಅಲ್ಲೇ ಗೊತ್ತಾಗ್ಬಿಟ್ಟಿತ್ರಿ, ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ, ಇದು ಬಹಳ ಟಫ್ ಐತಿ ಅಂತೇಳಿ ಅನ್ಸಿತ್ತು. ಬಟ್ ಆದ್ರೂ ಈಗ ಸೇರ್ಕೊಂಡ್ಬಿಟ್ಟಿ ಅಂದ್ಮೇಲೆ ಮಾಡ್ಲೇಬೇಕು ಅಂತೇಳಿ ಮಾಡಂತಿದ್ವಿ. ಕಾಂಪಿಟೇಷನ್ ಒಳಗೂ ಬಹಳ ಹೆವಿ ಕಾಂಪಿಟೇಷನ್ ಇತ್ತು, ಸುಮಾರು 30-40 ಜನ ಕಾಂಪಿಟೇಷನ್ ಇದ್ರಿ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ. Under-14 ಅಲ್ಲಿ ಎಲ್ಲಾ ಕ್ಯಾಟಗರಿಯಲ್ಲಿ 30-40 ಮೆಂಬರ್ಸ್ ಇದ್ರಿ ಮೇಡಮ್.
0: ಈ ಸೈಕ್ಲಿಂಗ್ ಕ್ರೀಡೆಯಲ್ಲಿ ನಿಮ್ಮ ಕೋಚ್ ಯಾರು?
1: ಆ ಟೈಮ್ ಅಲ್ಲಿ ನ್ಯಾಮಗೌಡ್ ಸರ್ ಅಂತಿದ್ರಿ ಫಸ್ಟ್ ನನ್ನ ಕೋಚ್ ಚಂದ್ರಗಿಯಲ್ಲಿ, ನ್ಯಾಮಗೌಡ್ ಸರ್ ಅಂತಿದ್ರಿ.
0: ಚಂದ್ರಗಿ ಸ್ಪೋರ್ಟ್ಸ್ ಸ್ಕೂಲಿಗೆ ಸೇರಿದ್ರಲ್ಲ, ಇಂಥದೇ ಗೇಮ್ ಅಂತ ಸೇರೋಂಗಿಲ್ಲ ಅಂದ್ರೆ ನೀವು ಹೋದ್ಮೇಲೆ ಅವರು ನಿಮ್ಮ ಆಸಕ್ತಿ ನೋಡಿ ಯಾವ ಸ್ಪೋರ್ಟ್ಸ್ ಗೆ ಹೋಗ್ಬೇಕಂತ ನೋಡ್ತಾರ?
1: ಹೌದ್ರಿ ಮೇಡಮ್, ಅಲ್ಲಿ 2 ಟೈಪ್ ಹುಡುಗರು ಹೋಗ್ತಾರ. ಒಂದು ಮುಂಚೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ತಿರ್ತಾರ, ಆ ಸ್ಪೋರ್ಟ್ಸ್ ಅಲ್ಲೂ ಕಂಟಿನ್ಯೂ ಮಾಡ್ಬೇಕಂತ ಹೋಗಿ ಸೇರ್ಕೊಳ್ಳೋರು ಹುಡುಗರು ಇದಾರೆ. ಆಮೇಲೆ ಇಲ್ಲ, ಅವ್ರಿಗೆ ಯಾವ್ದು ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರಲ್ಲ, ನಾಲೆಜ್ ಇರಲ್ಲ, ಜಸ್ಟ್ ಹಾಸ್ಟೆಲ್ ಅಂತ ಪಾಲಕರು ತಗೊಂಡೋಗಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಮಾಡ್ತಾರ. ಅಲ್ಲಿ ಹೋದ್ಮೇಲೆ ಆ ಮಕ್ಕಳಿಗೆ ಯಾವ್ದೊಂದು ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಬರ್ತೈತಿ ಆ ಸ್ಪೋರ್ಟ್ಸ್ ಸೇರಿ ಅಲ್ಲಿ ಕೋಚಿಂಗ್ ಕಂಟಿನ್ಯೂ ಮಾಡ್ತಾರ. ಹಾಸ್ಟೆಲ್ ಅಲ್ಲಿ ಅದಕ್ಕಿಂತ ಮುಂಚೆನೆ ನನ್ಗೆ ಇದ್ ರೂಢಿ ಇತ್ತು ಮೇಡಮ್ ನನ್ಗೆ. ಹಾ, ಮನೆಯಲ್ಲಿ ಅಂದ್ರೆ ಅವಾಗವಾಗ 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಒಂದೊಂದು ವರ್ಷ ಬೇರೆ ಬೇರೆ ಕಡೆ ಎಲ್ಲ ಹಾಸ್ಟೆಲ್ ಇಟ್ಟಿದ್ರಿ ನನ್ಗೆ ಓದ್ಲಿಕ್ಕೆ ಅಂತೇಳಿ. ಆತರ ಬಿಟ್ಟಿರೋದಕ್ಕೇನು ನನ್ಗೆ ಪ್ರಾಬ್ಲಮ್ ಅಂತೇನು ಬರ್ಲಿಲ್ಲರಿ. ಹಂಗಾಗಿ ನಾನು ಸ್ಪೋರ್ಟ್ಸ್ ಅಲ್ಲಿನೂ ನಾನು ಆಸಕ್ತಿ ಇರೋ ಸಲುವಾಗಿ ಈಸಿಯಾಗಿ ತಗೊಂಡಿದ್ದೆ.
0: ನೀವು 2015 ನ್ಯಾಷನಲ್

0: MDB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಲ್ಲ, ಅನೇಕ ರಾಜ್ಯ ಮಟ್ಟದ ಪದಕಗಳನ್ನ ತಗೊಂಡ್ಬಂದಿದ್ದೀರಿ, ಆ ಅನುಭವವನ್ನ ಹಂಚಿಕೊಳ್ಳಿ, ಎಲ್ಲೆಲ್ಲಿ ನಡೆದಿತ್ತದು? ನೀವು ಬಹಳಷ್ಟು MTB ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ.
1: ಹೌದ್ರಿ ಮ್ಯಾಮ್, ಅದು ನಾನು ಆ ಟೈಮ್ ಅಲ್ರಿ ಸೈಕ್ಲಿಂಗ್ ಸ್ಪೋರ್ಟ್ಸ್ ಹಾಸ್ಟೆಲ್ ಬಿಜಾಪುರ ಒಳಗಿದ್ದೆ ರೀ ಮ್ಯಾಮ್. ನಾನು ಅವಾಗ ಸೆಕೆಂಡ್ PUC ಓದ್ತಿದ್ದೆ ರೀ. ನಾನು ಜಸ್ಟ್ ಅದೇ Under-16 ಇಂದ ನಾನು Under-18 ಗೆ ಕಾಲಿಟ್ಟಿದ್ದೆ. Under-18 ಕಾಲಿಟ್ಟಿದ್ರು ನಾನು Under-18 ಅಲ್ಲಿ ಸ್ಟೇಟ್ ಅಲ್ಲಿ ನಾನು ಸಿಲ್ವರ್ ಮೆಡಲ್ ಮಾಡಿ ನ್ಯಾಷನಲ್ಸ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ ಮೇಡಮ್. ನ್ಯಾಷನಲ್ಸ್ ಅಲ್ಲಿ ನನಗೆ Under-18 ಅಲ್ಲಿ ಎರಡು ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು, ಒಂದು ಮಾಸ್ಟರ್ಟ್ ಮತ್ತೆ ಟೈಮ್ ಟ್ರಲ್ ಎರಡು ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು ಮೇಡಮ್. ಆಮೇಲೆ ಎರಡು ಇವೆಂಟ್ ಅಲ್ಲೂ ನನ್ಗೆ ಟಾರ್ಗೆಟ್ ಏನಿತ್ತಂದ್ರೆ ನಾನು ಓಡಿಸೋದು ಎರಡು ಇವೆಂಟ್ ಓಡಿಸ ಅಂತೀನಿ ಅಂದ್ರೆ ಎರಡು ಇವೆಂಟ್ ಅಲ್ಲಿ ನಾನು ಪ್ಲೇಸ್ ಮಾಡಬೇಕು, ಒಂದು ಟಾಪ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಅದ್ರ ಪ್ರಕಾರ ನಾನು ಎರಡು ಇವೆಂಟ್ ಓಡಿಸಿದೆ, ಎರಡು ಇವೆಂಟ್ ಅಲ್ಲಿ ಒಂದು ಫಸ್ಟ್ ಪ್ಲೇಸ್, ಆಮೇಲೆ ಮಾಸ್ಟರ್ಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ. ಈ ಎರಡು ಇವೆಂಟ್ ಮಾಡಿದ್ಮೇಲೆ ನಂದೊಂದು ಪರ್ಫಾರ್ಮೆನ್ಸ್ ನೋಡಿ ನನ್ನ ಕೋಚ್ ಬಂದಿರೋರು, ನೀನು ಬಹಳ ಚಲೋ ಓಡಿಸಾ ಅಂತಿ, ಆಲ್ಮೋಸ್ಟ್ ಸೀನಿಯರ್ ಹುಡುಗರು ಲೆವೆಲ್ ಓಡಿಸಾ ಅಂತಿ, ನೀನು ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡು, ಸೀನಿಯರ್ ಅಲ್ಲೂ ನಿನ್ಗೆ ಎಷ್ಟಾಗುತ್ತೆ ನಿನ್ ಬೆಸ್ಟ್ ಎಫರ್ಟ್ ಮಾಡು ಅಂತೇಳಿ ನನ್ಗೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ನಿನ್ನ ಟೀಮ್ಮೇಟ್ಸ್ ಇರ್ತಾರಲ್ಲ ಅವ್ರಿಗಾದ್ರೂ ಹೆಲ್ಪ್ ಮಾಡಕ್ ಟ್ರೈ ಮಾಡು ಅಂತೇಳಿ ನನ್ಗೆ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಕೊಟ್ರಿ. ಅದೇ ಸೇಮ್ ಕಾಂಪಿಟೇಷನ್ ಅಲ್ಲಿ, ಅದೇ ಚಾಂಪಿಯನ್ಶಿಪ್ ಅಲ್ಲಿ ಸೀನಿಯರ್ ಅಲ್ಲಿ ಒಂದು ಇವೆಂಟ್ ಕೊಟ್ರು. ಓಕೆ ಸರ್, ಸೀನಿಯರ್ ಅಲ್ಲಿ ಒಂದು ಇವೆಂಟ್ ಓಡಿಸ್ತೀನಿ ಅಂತೇಳಿ ಸೀನಿಯರ್ ಅಲ್ಲಿ ಹತ್ತಿದ್ರಿ. ಸೀನಿಯರ್ ಅಲ್ಲಿ ಹತ್ತಿ ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನನ್ಗೆ ಒಂದು ಆಲ್ರೆಡಿ ನಾನು ಎರಡು ಮೆಡಲ್ ಗೆದ್ದು ಬಿಟ್ಟಿದ್ದೆ, ಒಂದು ಸಿಲ್ವರ್ ಒಂದು ಗೋಲ್ಡ್ ಮೆಡಲ್ ಆಗಿಬಿಟ್ಟಿತ್ತು. ಅದೊಂದು ಕಾನ್ಫಿಡೆನ್ಸ್ ಇಂದ ನಾನು ನಂದು ಎಷ್ಟಿದೆ ನಾನು ಫುಲ್ 100% ಎಫರ್ಟ್ ಹಾಕಿದ ಮೇಲೆ ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಆಯ್ತು. ನಾ ಜಸ್ಟ್ ಅವಾಗ Under-16 ಇಂದ Under-18 ಬಂದಿದ್ದೆ ರೀ ಮೇಡಮ್. Under-18 ಇದ್ದಾಗ್ಲೂ ನನ್ಗೊಂದು ಕೋಚ್ ಇಲ್ಲ ನೀನು ಒಂದು ನೆಕ್ಸ್ಟ್ ಲೆವೆಲ್ ಮಾಡಿ ತೋರಿಸಬಹುದು, ನೆಕ್ಸ್ಟ್ ಲೆವೆಲ್ ನಿನ್ ಕಡೆ ಕೆಪಾಸಿಟಿ ಐತೆ ಅಂತ ಹೇಳಿ ನನಗೆ ಸೀನಿಯರ್ ಒಂದು ಅವಕಾಶ ಕೊಟ್ಟಮೇಲೆ ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಮಾಡಿದ್ದೆ. ಅದು ಮರೆಯಕ್ ಆಗಂಗಿಲ್ಲ ರೀ, ಅದಕ್ಕೆ ನಾನು ಫಸ್ಟ್ ನ್ಯಾಷನಲ್ಸ್ ಅಲ್ಲಿ ನಾನು ಮೆಡಲ್ ಮಾಡಿರೋದು. ಆಮೇಲೆ ಆ ಕಾಂಪಿಟೇಷನ್ ಅಲ್ಲಿ ಓವರ್ಆಲ್ ಮೆನ್ಸ್ ಬೆಸ್ಟ್ ಪ್ಲೇಯರ್ ಅಂತ ನನಗೆ ಅವಾರ್ಡ್ ಸಿಕ್ತು ರೀ.
0: ಎಲ್ಲೆಲ್ಲಿ ನಡೆದಿತ್ತು ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಗಳು? ಸೊ ಇಲ್ಲಿ ವಾತಾವರಣಕ್ಕೂ ಅಲ್ಲಿ ವಾತಾವರಣಕ್ಕೂ ಬದಲಾವಣೆ ಇರ್ತದೆ, ವಾತಾವರಣ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇವೆಲ್ಲ ಚೇಂಜ್ ಇದ್ದೇ ಇರ್ತದೆ, ಅದೆಲ್ಲ ಒಂಚೂರು ನಿಮ್ಗೆ ಎಫೆಕ್ಟ್ ಆಯ್ತಾ?
1: ಸ್ಪೋರ್ಟ್ಸ್ ಪರ್ಸನ್ ಅಂದ್ಮೇಲೆ ಫುಡ್ ಆಗ್ಲಿ ಕ್ಲೈಮೇಟ್ ಆಗ್ಲಿ ಈಸಿಯಾಗಿ ಅಂದ್ರೆ ಚೇಂಜ್ ಇದ್ದೇ ಇರುತ್ತೆ ಮೇಡಮ್. ಚೇಂಜ್ ಇದ್ರು ನಾವು ಈಸಿಯಾಗಿ ನಾವು ಅದಕ್ಕೆ ಅಡಾಪ್ಟ್ ಆಗ್ತೀವ್ರಿ. ಫುಡ್ ಅದು ನಾವು ಯಾವ್ದ್ರಲ್ಲಿ ಇದನ್ನ ತಿನ್ಬೇಕು ಇದನ್ನ ತಿನ್ಬಾರ್ದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವ್ದು ಜಸ್ಟ್ ಸ್ವಲ್ಪ ಆಯಿಲ್ ಅದು ಅವಾಯ್ಡ್ ಮಾಡ್ತೀವಿ, ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಏನ್ ಬ್ಯಾಡ ಅದನ್ನ ದೂರ ಸರಿಸಿ ಏನ್ ಬೇಕು ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಏನ್ ಬೇಕಲ್ಲ ನೋಡ್ಕೊಂಡು ತಿಂತೀವಿ ಅಷ್ಟೇ ರೀ ಮೇಡಮ್.
0: ಅನೇಕ ರೋಡ್ ಮತ್ತೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿದ್ರಿ, ಈ ಎರಡು ಇವೆಂಟ್ ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಮತ್ತೆ ಯಾಕೆ?
1: ನಾನು ರೋಡು, ಟ್ರ್ಯಾಕ್ ಮತ್ತೆ ಮೌಂಟೇನ್ ಬೈಕ್ ಮೂರು ಡಿಸಿಪ್ಲಿನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ತರ ಅಂದ್ರೆ ಮೂರು ಡಿಸಿಪ್ಲಿನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಮೂರು ಡಿಸಿಪ್ಲಿನ್ ಅಲ್ಲಿ ನ್ಯಾಷನಲ್ಸ್ ಮೆಡಲ್ ಮಾಡಿದ್ದೀನಿ, ಆಮೇಲೆ ಟ್ರ್ಯಾಕ್ ಅಲ್ಲಿ ಮತ್ತೆ ರೋಡ್ ಅಲ್ಲಿ ಇಂಟರ್ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಜಾಸ್ತಿ ನನ್ಗೆ ಇಷ್ಟ ಆಗೋದಂತಂದ್ರೆ ಮೌಂಟೇನ್ ಬೈಕಿಂಗ್. ಮೌಂಟೇನ್ ಬೈಕಿಂಗ್ ಅಂತಂದ್ರೆ ಅದೊಂಥರ ಆಲ್ಮೋಸ್ಟ್ ಡಿಫ್ರೆಂಟ್ ಡಿಸಿಪ್ಲಿನ್, ಯಾಕಂದ್ರೆ ಅದರಲ್ಲಿ ನಾವು ಗುಡ್ಡ ಆಮೇಲೆ ಬೆಟ್ಟ ಆಮೇಲೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ ನೋಡ್ಬೋದು. ಆನ್ ರೋಡ್ ಅನ್ನೋದಕ್ಕೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ, ಅಲ್ಲಿ ವಾತಾವರಣ ಆಗ್ಲಿ ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ಇರುತ್ತೆ. ಹಂಗಾಗಿ ನನ್ಗೆ ಮೌಂಟೇನ್ ಬೈಕಿಂಗ್ ಜಾಸ್ತಿ ಇಷ್ಟ ಆಗುತ್ತೆ.
0: ನೀವು ಈಗ ಟ್ರ್ಯಾಕ್ ಮತ್ತೆ ರೋಡ್ ಇದ್ರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ನೀವು, ಈಗ ಮೌಂಟೇನ್ ಬೈಕ್ ಅಂದ್ರೆ ಸ್ವಲ್ಪ ಗುಡ್ಡಗಾಡಿನಲ್ಲಿ ನೀವು ಸೈಕಲ್ ಓಡಿಸಬೇಕಾಗುತ್ತೆ, ಸೊ ಅದೆಲ್ಲ ಹೇಗೆ ಹೊಂದ್ಕೋತೀರಿ ನೀವು?
1: ಈಗ ಟ್ರ್ಯಾಕ್ ಮತ್ತೆ ರೋಡ್ ಅಂದ್ರೆ ಟ್ರ್ಯಾಕ್ ಅಂದ್ರೆ ನಾವು ಕಂಪಲ್ಸರಿ ವೆಲೋಡ್ರಮ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ವೆಲೋಡ್ರಮ್ ಆಲ್ರೆಡಿ ನಮ್ ಕಡೆ ಜಾಸ್ತಿ ಇಲ್ಲ ಮೇಡಮ್ ಪ್ರಾಕ್ಟೀಸ್ ಮಾಡೋಕೆ, ಎಲ್ಲ ಕಡೆ ಅವೈಲೇಬಿಲಿಟಿ ಇಲ್ಲ. ಈ ಕರ್ನಾಟಕದಲ್ಲಿ ಒಂದ್ ಕಡೆ ಎರಡ್ ಕಡೆ ನಾವು ಸಿಗುತ್ತೆ ಓಡಿಸಕ್ಕೆ, ಹಂಗಾಗಿ ಅಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಮೇಡಮ್. ಆಮೇಲೆ ಈ ರೋಡ್ ಅಂದ್ರೆ ರೋಡ್ ಅಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಆಮೇಲೆ ಎಲ್ಲಿ ಹೋದ್ರು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾಫಿಕ್ ಇದ್ದೇ ಇರುತ್ತೆ. ಹಂಗಾಗಿ ಇವೆರಡಕ್ಕಿಂತ ಮೌಂಟೇನ್ ಬೈಕಿಂಗ್ ಹೆಂಗಂದ್ರೆ ನಮ್ಗೆ ಎದ್ರದ್ದು ಒಂದು ಕೊರತೆ ಅಂತ ಬರಂಗಿಲ್ಲ ಮೇಡಮ್. ನಾವ್ ಎಲ್ಲಿ ಮೌಂಟೇನ್ ಬೈಕ್ ಆಫ್ ರೋಡ್ ಅಲ್ಲಿ ಯಾವ ಗುಡ್ಡದಲ್ಲಿ ಹೋದ್ರು ಸೈಕಲ್ ತೊಗೊಂಡೋದ್ರು ನಾವ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ರೀ. ನಮ್ಗೆ ಅದು ರೋಡ್ ಇರಲಿಲ್ಲ ಅಂದ್ರೆ ನಾವ್ ಅದು ರೋಡ್ ಮಾಡ್ಕೊಂಡೋದ್ರು ಪ್ರಾಕ್ಟೀಸ್ ಮಾಡಬಹುದು ರೀ. ಹಂಗಾಗಿ ಮೌಂಟೇನ್ ಬೈಕ್ ಚಲೋ ಅನ್ನಿಸ್ತದೆ.
0: ಅಲ್ಲ ಅದ್ರಲ್ಲಿ ಶ್ರಮ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಗುಡ್ಡ ಎತ್ತರ ಇರೋದ್ರಿಂದ ಏರ್ಬೇಕು, ನಾವು ಬಹಳ ಕಷ್ಟ ಪಡಬೇಕು. ಹೇಗೆ ನೀವು ಅದನ್ನ ರೀಚ್ ಮಾಡ್ತೀರಿ ಮತ್ತೆ ಆ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ? ಅಂದ್ರೆ ಅದ್ರಲ್ಲಿ ಏನಾದ್ರು ರೋಡ್ ಮಾರ್ಕ್ ಮಾಡಿರ್ತಾರ ಅಥವಾ ಇಷ್ಟೇ ಕಿಲೋಮೀಟರ್ ಅಂತ ಇರ್ತದ, ಹಾಗೆ ಇಷ್ಟೇ ಟೈಮ್ ಅಲ್ಲಿ ನೀವು ರೀಚ್ ಆಗ್ಬೇಕಂತ ಇರ್ತದ, ಹೇಗೆ?
1: ಹೌದು ಮೇಡಮ್, ಮೌಂಟೇನ್ ಬೈಕ್ ಅಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹತ್ತಿತ್ತು, ಯಾಕಂತಂದ್ರೆ ಅಲ್ಲಿ ಅಪ್ಪಿಲ್ ಅನ್ನೋದ್ರ ಜಾಸ್ತಿ ಇರ್ತೈತ್ರಿ ಮೇಡಮ್. ಅದ್ರದ್ದು ಲ್ಯಾಬ್ ಸಿಸ್ಟಮ್ ಇರುತ್ತೆ ಮೇಡಮ್. ಈಗ ಒಂದು ಗುಡ್ಡ ಇವೆಂಟ್ 20 ಕಿಲೋಮೀಟರ್ ಡಿಸ್ಟೆನ್ಸ್ ಐತಂತಂದ್ರೆ ಅಲ್ಲಿ ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ತಂದ್ರು 1-2 ಕಿಲೋಮೀಟರ್ ಹೋಗಿ 2 ಕಿಲೋಮೀಟರ್ ಬರೋ ತರ

0: ಲ್ಯಾಬ್ ಸಿಸ್ಟಮ್ ಮಾಡಿರ್ತಾರೆ. ಆಮೇಲೆ ನಾವು ಹೋಗೋ ಸೈಕಲ್ ಹೋಗೋಷ್ಟೇ ದಾರಿ ಇರ್ತೈತ್ರಿ, ಅದ್ರೊಳಗೆ ಎಕ್ಸ್ಟ್ರಾ ದಾರಿ ಇರಂಗಿಲ್ರಿ. ಅದಕ್ಕೆಲ್ಲ ಮಾರ್ಕಿಂಗ್ ಮಾಡಿರ್ತಾರೆ, ಆಮೇಲೆ ಸೈಡ್ ಎಲ್ಲ ರಿಬನ್ ಎಲ್ಲ ಕಟ್ಟಿರ್ತಾರ. ಆಮೇಲೆ ಅದ್ ಏನ್ ರೂಟ್ ಇರ್ತಲ್ಲ ಆ ರೂಟ್ ಒಳಗಷ್ಟೇ ಹೋಗಿ ಆ ರೂಟ್ ಒಳಗೆ ಅಷ್ಟೇ ಬರೋದಿರ್ತೈತಿ. ಅಂದ್ರೆ ಈಗ 2 ಕಿಲೋಮೀಟರ್ ಸ್ಲಾಬ್ ಇತ್ತಂದ್ರೆ 10 ಲ್ಯಾಬ್ಸ್ ಮಾಡಿದ್ರೆ 20 ಕಿಲೋಮೀಟರ್ಸ್ ಆಗುತ್ತೆ. ಈ ತರ ಅದ್ ಡಿಸ್ಟೆನ್ಸ್ ಮೇಲೆ ನಮ್ಗೆ ಲ್ಯಾಬ್ಸ್ ಡಿಸೈಡ್ ಮಾಡಿರ್ತಾರ. ಅದರಲ್ಲಿ ಈಗ ಮಾಸ್ಟರ್ಟ್ ಅಂತಂದ್ರೆ ಈಗ ಟೋಟಲ್ ಒಂದು ಏಜ್ ಕ್ಯಾಟಗರಿಯಲ್ಲಿ 50 ಜನ ಇದ್ರು ಅಂತಂದ್ರೆ 50 ಜನನು ಒಂದೇ ಸಲ ಬಿಡ್ತಾರೆ. 50 ಜನ ಒಂದೇ ಸಲ ಬಿಡ್ತಾರ. ಯಾರು ಆ 20 ಲ್ಯಾಬ್ ನ ಫಸ್ಟ್ ಮುಗಿಸ್ತಾರಲ್ಲ ಅವರು ವಿನ್ನರ್ ಅಂತ ಡಿಸೈಡ್ ಆಗುತ್ತೆ. ಆಮೇಲೆ ಟೈಮ್ ಟ್ರಲ್ ಅಲ್ಲಿ ಸೇಮ್, ಈಗ ಒಂದು 30 ಜನ ಇದ್ರಂತಂದ್ರೆ 30 ಜನನು ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರನ್ನ 30 ಸೆಕೆಂಡ್ ಇಲ್ಲ 1 ನಿಮಿಷ ಗ್ಯಾಪ್ ಅಲ್ಲಿ ಬಿಡ್ತಾರ. ಓವರ್ ಆಲ್ ಟೈಮಿಂಗ್ ಅಲ್ಲಿ ಯಾರು ಫಾಸ್ಟೆಸ್ಟ್ ಇರ್ತಾರಲ್ಲ ಅವರು ವಿನ್ನರ್ಸ್ ಅಂತ ಹೇಳಿ ಡಿಸೈಡ್ ಆಗ್ತಾರೆ.
1: ನೀವೇ ಹೇಳಿದ್ರೆ ಈಗ ಸೈಕಲ್ ಹೋಗೋಷ್ಟೇ ಜಾಗ ಇರ್ತದೆ ಅಂತಂದು, ಈಗ ಗುಡ್ಡ ಅಂತಂದ್ರೆ ಏರಿಕೆ ಮೇಲೆ ಇರ್ತದೆ, ಬೀಳೋ ಹೆದರಿಕೆ ಇರಲ್ಲ?
0: ಇರುತ್ತೆ ಮೇಡಮ್, ಬೀಳೋ ಹೆದರಿಕೆನೂ ಇರುತ್ತೆ ರೀ. ಆಮೇಲೆ ಈಗ ಸೈಕಲ್ ಹೋಗಷ್ಟಂದ್ರೂ ಒಂದು ಕೆಲವೊಂದ್ ಕಡೆ ಒಂದೇ ಸೈಕಲ್ ಹೋಗಷ್ಟು ದಾರಿ ಇರುತ್ತೆ ರೀ. ಕೆಲವೊಂದ್ ಕಡೆ ಸ್ವಲ್ಪ ರೋಡ್ ಅಂದ್ರೆ ಅದೇನ್ ರೋಡ್ ಮಾಡಿರ್ತಾರಲ್ಲ ಮೇಡಮ್, ಅದು ಸ್ವಲ್ಪ ವೈಡ್ ಆಗಿನೂ ಇರುತ್ತೆ. ಈಗ ಯಾರೋ ಒಬ್ರು ಮುಂದ್ ಹೋಗ್ತಿರ್ತಾರ, ಅವ್ರ ಹಿಂದ್ ಒಬ್ರು ಬರ್ತಿರ್ತಾರ, ಅವ್ರನ್ನ ಓಟ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೆಲವೊಂದು ಸ್ಪಾಟ್ಸ್ ಇರುತ್ತೆ. ಆ ಸ್ಪಾಟ್ ಅಲ್ಲಿ ನಾವು ಓಟ್ಯಾಕ್ ಮಾಡ್ಕೊಂಡು ಮುಂದ್ ಹೋಗ್ಬೋದು ರೀ. ಬೀಳೋದ್ ಹೇಳೋದಂತ ಇದೇ ಇರುತ್ತೆ ರೀ ಸೈಕ್ಲಿಂಗ್ ಅಲ್ಲಿ, ಸೇಫ್ಟಿ ಎಲ್ಲ ಇರುತ್ತೆ ಮೇಡಮ್. ಆದ್ರೂ ಕ್ರಾಶ್ ಆಗೋದು ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ, ಯಾಕಂದ್ರೆ ಎಲ್ಲರೂ ಈಗ ನ್ಯಾಷನಲ್ ಲೆವೆಲ್ ಬಂದಾರ ಅಂತಂದ್ರೆ ಎಲ್ಲರೂ ಪ್ರೊಫೆಷನಲ್ ಇರ್ತಾರ್ರಿ, ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡಿ ಬಂದಿರ್ತಾರ. ಬೀಳೋ ಚಾನ್ಸಸ್ ಬಹಳ ಕಡಿಮೆ ಇರ್ತೈತಿ. ಹಂಗೇನೋ ಬಿದ್ದು ಕ್ರಾಶ್ ಆದು ಏನಾದ್ರೂ ಅದಕ್ಕೆ ಸೇಫ್ಟಿ ಅಂತ ಅಲ್ಲಿ ಮೆಡಿಕಲ್ ಟೀಮ್ ಎಲ್ಲ ಇರುತ್ತೆ ನಮ್ಮ ಸಲುವಾಗಿ ಅಂತ.
1: ಸಂದೇಶ್ ಅವರೇ, ಮೌಂಟೇನ್ ಬೈಕ್ ಚಾಂಪಿಯನ್ಶಿಪ್ ಅಲ್ಲಿ ಎಷ್ಟು ಪದಕಗಳನ್ನ ಪಡೆದಿದ್ರಿ ಇಲ್ಲಿವರೆಗೆ?
0: ಮೌಂಟೇನ್ ಬೈಕ್ ಅಲ್ಲಿ ನಂದು ಇಲ್ಲಿವರೆಗೆ 7 ಮೆಡಲ್ ಇದೆ ಮೇಡಮ್. ನನ್ ನ್ಯಾಷನಲ್ಸ್ ಅಲ್ಲಿ ಟೋಟಲ್ ಇಲ್ಲಿತನ ಅಂತಂದ್ರೆ 9 ಮೆಡಲ್ ಇದೆ, ಅದರಲ್ಲಿ 7 ಗೋಲ್ಡ್, 2 ಬ್ರಾಂಚ್, 1 ಸಿಲ್ವರ್ ಮೆಡಲ್ ಇದೆ.
1: ಗೋಲ್ಡ್ ಜಾಸ್ತಿ.
0: ಗೋಲ್ಡ್ ಜಾಸ್ತಿ.
1: ಕಾರಣ ಏನು?
0: ಕಾರಣ ಅಂದ್ರೆ ಮೇಡಮ್, ನಾನು ಜೂನಿಯರ್ ಅಲ್ಲಾಗ್ಲಿ ಸೀನಿಯರ್ ಅಲ್ಲಾಗ್ಲಿ 2016 ಇಂದ ನಾನು ರೈಲ್ವೆ ಸಿಕ್ಸ್ ಸೇರಿದ್ದು 2016 ಅಲ್ಲಿ. ರೈಲ್ವೆ ಸೇರೋಕ್ಕಿಂತ ಮುಂಚೆ ನಾನು ಯಾವ ಕಾಂಪಿಟೇಷನ್ ಆಡಿದಿನಲ್ಲ ಮೇಡಮ್, ಅಂದ್ರೆ ಕರ್ನಾಟಕ ರಿಪ್ರೆಸೆಂಟ್ ಮಾಡಿ ಯಾವುದೇ ಕಾಂಪಿಟೇಷನ್ ಆಡಿದ್ರಲ್ಲೂ ಅದ್ರಲ್ಲಿ ನಾನು ಒಂದು ಗೋಲ್ಡ್ ಮೆಡಲ್, ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಫಿಕ್ಸ್ ಇರ್ತಿತ್ತು. ಆಮೇಲೆ ರೈಲ್ವೆ ಸೇರಿದ್ಮೇಲೆ ನಾನು ಇನ್ನೂ ಜಸ್ಟ್ ನಾ ರೈಲ್ವೆ ಸೇರಿದಾಗ್ನು under 18 ಅಲ್ಲೇನೇ ಇದ್ದೆ. ಸೇರಿದ್ಮೇಲೆ ರೈಲ್ವೆ ಸೇರಿದ್ಮೇಲೆ ನಾವು ಜೂನಿಯರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಆಗಿಲ್ಲ ಮೇಡಮ್, ಅಂದ್ರೆ ಡೈರೆಕ್ಟ್ ನಮ್ಗೆ ಸೀನಿಯರ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಅವಾಗ ಒಮ್ಮೆ ಕಾಂಪಿಟೇಷನ್ ಜಾಸ್ತಿ ಆಗಿದ್ರಿಂದ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅವಾಗ ಸ್ವಲ್ಪ ಎಫೆಕ್ಟ್ ಆಯ್ತು. ಅದಾದ್ಮೇಲೆ ನಾನು ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇದೀನಿ ರೀ. ಬಟ್ ಆದ್ರೆ ಜೂನಿಯರ್ ಅಲ್ಲಿ ನಾನು under 18 ಆಗ್ಲಿ under 16 ಆ ಟೈಮ್ ಅಲ್ಲಿ ಎಲ್ಲ ನಂದು ಆಲ್ಮೋಸ್ಟ್ 10 ಕಾಂಪಿಟೇಷನ್ಸ್ ಗೋಲ್ಡ್ ಮೆಡಲ್ ಇದೆ.
1: ನೀವೀಗ ರೈಲ್ವೇಸ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರಿ, ಹೇಗ್ ಸೇರಿದ್ರಿ, ನಿಮ್ಮ ಎಜುಕೇಶನ್ ಏನು?
0: ನಂದು ಎಜುಕೇಶನ್ ಡಿಗ್ರಿ ಆಗಿದೆ ಮೇಡಮ್. ಆಮೇಲೆ ನಾನು ಇಂಟರ್ನ್ಯಾಷನಲ್ಸ್ ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ, ಆಮೇಲೆ ನನ್ನ ನ್ಯಾಷನಲ್ಸ್ ಮಲ್ಟಿಪಲ್ ನ್ಯಾಷನಲ್ಸ್ ನಾನು ಚಾಂಪಿಯನ್ ಆದ್ಮೇಲೆ ರೈಲ್ವೇಸ್ ನಾನು
1: ಸ್ಪೋರ್ಟ್ಸ್
0: ಕೋಟಾ ಅಲ್ಲಿ ನಾನು ಅಪ್ಲೈ ಮಾಡಿದೆ. ಆವಾಗ ನನ್ಗೆ ಟ್ರಯಲ್ಸ್ ಎಲ್ಲ ಆಯ್ತು ಮೇಡಮ್, ಟ್ರಯಲ್ಸ್ ಆಗಿ ನನ್ನ ಆಯ್ಕೆ ಮಾಡಿಕೊಂಡ್ರು ರೈಲ್ವೇಸ್. ಇವಾಗ ನಾನು ರೈಲ್ವೇಸ್ ಅಲ್ಲಿ ಪ್ರೆಸೆಂಟ್ ಆಸ್ ಎ TTI ಅಂತ ವರ್ಕ್ ಮಾಡ್ತಾ ಇದ್ದೀನಿ.
1: ಆಲ್ ಇಂಡಿಯಾ ಇಂಟರ್ ರೈಲ್ವೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಆ ಅನುಭವಗಳನ್ನ ಹಂಚಿಕೊಳ್ಳಿ.
0: 2018 ಅಲ್ಲಿ ಬಿಕಾನೇರ್ ಅಲ್ಲಿ ಅದು ಕಾಂಪಿಟೇಷನ್ ನಡೆದಿತ್ರಿ, ಇಂಡಿಯಾದಿಂದನ ಅದನ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಸುಮಾರು 8-10 ಕಂಟ್ರೀಸ್ ಭಾಗವಹಿಸಿದ್ರು ಮೇಡಮ್, ಇನ್ಕ್ಲೂಡಿಂಗ್ ಫ್ರಾನ್ಸ್. ಆಮೇಲೆ ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಇರೋ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ದು ರೀ.
1: ನ್ಯಾಷನಲ್ ನೀವು ಬಹಳಷ್ಟು ಭಾಗವಹಿಸಿದ್ರಿ, ಟ್ರ್ಯಾಕ್ ಸೈಕ್ಲಿಂಗ್ ಆಗಿರ್ಬೋದು ಎಲ್ಲ, ಸೊ ಆ ಚಾಂಪಿಯನ್ಶಿಪ್ ಗಳಲ್ಲಿ ಅನೇಕ ಪದಕಗಳನ್ನ ತಗೊಂಡ್ಬಂದಿದ್ರಿ.
0: SWR ರೈಲ್ವೇಸ್ ಇಂದ ಮೇಡಮ್, ನಾನು ಇಂಟರ್ ರೈಲ್ವೇಸ್ ಅಂತ ಆಗುತ್ತೆ. ಈಗ ಫಸ್ಟ್ ನಮ್ದು SWR ನಾವು ರಿಪ್ರೆಸೆಂಟ್ ಮಾಡೋದು ಆಲ್ ಇಂಡಿಯಾ ಇಂಟರ್ ರೈಲ್ವೇಸ್ ಅಲ್ಲಿ. ಅದರಲ್ಲಿ ನಾವು ರೋಡ್ ಮತ್ತು ಟ್ರ್ಯಾಕ್ ಎರಡ್ ಡಿಸಿಪ್ಲಿನ್ ಅಲ್ಲಿ ನಾವು ಕಾಂಪಿಟೇಷನ್ ಮಾಡ್ತೀವ್ರಿ. ಅದರಲ್ಲಿ ನಾನು ರೋಡ್ ಅಲ್ಲಿ ಟೈಮ್ ಟ್ರಲ್ ಅಲ್ಲಿ ಮೆಡಲ್ ಮಾಡಿದೆ ಮೇಡಮ್, 2019 ಅಲ್ಲಿ ಸಿಲ್ವರ್ ಮೆಡಲ್ ಆಗಿದೆ. ಆಮೇಲೆ ಮಲ್ಟಿಪಲ್ ಟೈಮ್ ನಾವು ಟೀಮ್ ಟೈಮ್ ಟ್ರಲ್ ಗೋಲ್ಡ್ ಮೆಡಲ್ ಮಾಡಿದೀವ್ರಿ. ಆಮೇಲೆ SWR ಗೆ ನಾವು ಆಲ್ಮೋಸ್ಟ್ 5 ಇಯರ್ಸ್ ಚಾಂಪಿಯನ್ ಕೊಟ್ಟಿದ್ದೀವಿ ಮೇಡಮ್. ಫಸ್ಟ್ ಟೈಮ್ ನಾವು ನಮ್ದು ಟೀಮ್ ಚಾಂಪಿಯನ್ ಆದಾಗ ನಾನು ಅದರಲ್ಲಿ ಟೀಮ್ ಅಲ್ಲಿ ಇದ್ದೆ ಮೇಡಮ್. ಕಂಟಿನ್ಯೂ ನಮ್ದು SWR ಟೀಮ್ ಸೈಕ್ಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಮೇಡಮ್, ಚಾಂಪಿಯನ್ ತರ್ತಾ ಇದೀವಿ ಪ್ರತಿ ವರ್ಷನೂ.
1: 2016 ಏಷ್ಯಾ ಕಪ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: 2016 ಅಲ್ಲಿ ಏಷ್ಯಾ ಕಪ್ ಡೆಲ್ಲಿ ಒಳಗ ಕಂಡಕ್ಟ್ ಆಗಿತ್ತು ಮೇಡಮ್, ಇಂಡಿಯಾದವರು ಹೋಸ್ಟ್ ಮಾಡಿದ್ರಿ. ಅದರಲ್ಲಿ ನಾವು ಟೀಮ್ ಪರ್ಶೂಟ್ ಅಲ್ಲಿ ನಾನು ಪಾರ್ಟ್ ತಗೊಂಡಿದ್ದೆ ರೀ. ಅದ್ರಲ್ಲಿ ನಮ್ದು ಇಂಡಿಯಾದಿಂದ ನಾವು 5 ಜನ ಇದ್ವಿ, ಕರ್ನಾಟಕದವರೇ 2 ಇದ್ವಿ ಮೇಡಮ್. ಅದ್ರಲ್ಲಿ ನಾನು ಮತ್ತೆ ರಾಜು ಭಾಟಿ ಅಂತ 2 ಹುಡುಗರು ನಾವು ಕರ್ನಾಟಕದಿಂದನೇ ಪಾರ್ಟಿಸಿಪೇಟ್ ಮಾಡಿದ್ವಿ. 4 ಕಿಲೋಮೀಟರ್ ಟೀಮ್ ಪರ್ಶೂಟ್ ಇವೆಂಟ್ ಇತ್ತು ರೀ. ಅದ್ರೊಳಗೆ ನಮ್ದು ಕ್ವಾಲಿಫೈರ್ ರೌಂಡ್ ಅಲ್ಲಿ 3rd ಪ್ಲೇಸ್ ಆಯ್ತು ಮೇಡಮ್. ಕ್ವಾಲಿಫೈರ್ ರೌಂಡ್ ಅಲ್ಲಿ 3rd ಪ್ಲೇಸ್ ಆಯ್ತು. ಆಮೇಲೆ ಜಸ್ಟ್ 1 ಸೆಕೆಂಡ್ ನಾವು ಇನ್ ಫಾಸ್ಟ್ ಇದ್ವಿ ಅಂತಂದ್ರೆ, ನಾವು ಕ್ವಾಲಿಫೈರ್ ರೌಂಡ್ ಅಲ್ಲಿ ನಾವು 1st ಸೆಕೆಂಡಿಗೆ ನಾವು ಗೋಲ್ಡ್ ಮೆಡಲ್ಗೆ ನಾವು ಫೈಟ್ ಮಾಡಬಹುದಿತ್ತು. ಕ್ವಾಲಿಫೈರ್ ರೌಂಡ್ ಅಲ್ಲಿ ನಾವು ಬ್ರಾಂಜ್ ಮೆಡಲ್ಗೆ ಕ್ವಾಲಿಫೈ ಆದ್ಮೇಲೆ ನಾವು ಫೈನಲ್ಗೂ ಬ್ರಾಂಜ್ ಮೆಡಲ್ಗೆ ನಾವು ಫೈಟ್ ಮಾಡಬೇಕಾಗುತ್ತೆ. ಹಂಗಾಗಿ ನಾವು ಫೈನಲ್ ಬ್ರಾಂಜ್ ಮೆಡಲ್ಗೆ ಫೈಟ್ ಮಾಡಿ ಬ್ರಾಂಜ್ ಮೆಡಲ್ ತಗೋಬೇಕಾಯ್ತು. ಕಜಕಿಸ್ತಾನ್ ಆಗ್ಲಿ, ಆಮೇಲೆ ಕೊರಿಯಾ ಆಗ್ಲಿ, ಪಾಕಿಸ್ತಾನ, ಆಮೇಲೆ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಬಂದಿದ್ವು. ಏಷ್ಯಾದಿಂದ ಆಲ್ಮೋಸ್ಟ್ 7 to 8 ಕಂಟ್ರೀಸ್ ಪಾರ್ಟ್ ತಗೊಂಡಿದ್ವಿ.
1: ಸೊ ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಅನ್ಸಿದ್ದು?
0: ಟಫ್ ಕಾಂಪಿಟೇಷನ್ ಅಂತಂದ್ರೆ ಮೇಡಮ್, ಕೊರಿಯನ್ ಟೀಮ್ ಮತ್ತೆ ಕಜಕಿಸ್ತಾನ್ ಟೀಮ್ ಟಫ್ ಕಾಂಪಿಟೇಷನ್ಸ್ ಮೇಡಮ್.
1: ನಮ್ಮ ಭಾರತದಲ್ಲಿ ಸೈಕ್ಲಿಂಗ್ ನಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಾ? ಯಾಕಂದ್ರೆ ಯಾರು ಒಲಿಂಪಿಕ್ಸ್ ಗೆ ಹೋಗ್ತಾ ಇಲ್ಲ ಸೈಕ್ಲಿಸ್ಟ್ ಗಳು, ಏನ್ ಕಾರಣ ಅಂತ ಹೇಳ್ತೀರಾ?
0: ಕಾರಣ ಅಂದ್ರೆ ಮೇಡಮ್, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸೈಕ್ಲಿಂಗ್ ಅಲ್ಲಿ ಬಹಳ ಫಾರ್ವರ್ಡ್ ಅಲ್ಲಿ ಇದಾರೆ. ಅವ್ರದ್ದು ಒಂದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ನ್ಯೂಟ್ರಿಷನ್ ಇಂಟೇಕ್ ಇರ್ಬೋದು, ಆಮೇಲೆ ಕೋಚಿಂಗ್ ಸ್ಕಿಲ್ ಇರ್ಬೋದು, ಕೋಚಿಂಗ್ ಇರ್ಬೋದು, ಬಹಳ ಒಂದು ನೆಕ್ಸ್ಟ್ ಲೆವೆಲ್ ಅವರು ಇದಾರೆ ಮೇಡಮ್. ಈ ನಮ್ಮ ಇಂಡಿಯಾದವರು ಇಂಪ್ರೂವ್ ಆಗ್ತಾ ಇದಾರೆ. ನಮ್ಮವ್ರು ಹೆಂಗ್ ಇಂಪ್ರೂವ್ ಆಗ್ತಾರೆ ಅದ್ರ ತಕ್ಕಂಗೆ ಯುರೋಪಿಯನ್ ಕಂಟ್ರೀಸ್ನು ಹೊರಗಡೆ ಕಂಟ್ರೀಸ್ದವ್ರು ಅವರು ಇಂಪ್ರೂವ್ ಆಗ್ತಾ ಇದಾರೆ. ಬಟ್ ಓಕೆ ಮೇಡಮ್, ನಾವು ನಮ್ದು ಲೆವೆಲ್ ಬೆಸ್ಟ್ ಮಾಡ್ತಾ ಇದೇವ್ ರೀ, ಇಂಪ್ರೂವ್ ಆಗ್ತಾ ಇದ್ರಿ ಮೇಡಮ್. ಸೈಕ್ಲಿಂಗ್
1: ಯಾಕೆ ಆಯ್ಕೆ ಆಗ್ತಾ ಇಲ್ಲ ಒಲಿಂಪಿಕ್ಗೆ?
0: ಕಾಂಪಿಟೇಷನ್ ಆತರ ಇದೆ ಮೇಡಮ್, ಮೇನ್ ಜಾಸ್ತಿ ಕಾಂಪಿಟೇಷನ್ ಇದೆ ಮೇಡಮ್, ಅದಕ್ಕೆ ಆಯ್ಕೆ ಆಗ್ತಾ ಇಲ್ರಿ. ಇಕ್ವಿಪ್ಮೆಂಟ್ ಫೆಸಿಲಿಟಿ ಇಂಡಿಯಾ ಲೆವೆಲ್ಗೆ ಇಂಡಿಯಾ ಟೀಮ್ ಇಂಡಿಯಾ ರೈಡರ್ಸ್ ಗೆ ಯಾವುದೇ ಕಡೆಯಿಂದ ಕಡಿಮೆ ಇಲ್ಲ ಮೇಡಮ್. ಇಕ್ವಿಪ್ಮೆಂಟ್ ಆಗಿ ನಮ್ಗೆ 100% ಏನು ವರ್ಲ್ಡ್ ಕ್ಲಾಸ್ ಇಕ್ವಿಪ್ಮೆಂಟ್ ಏನು ನಮ್ ಕಡೆ ಇದೆ ಮೇಡಮ್. ಕೋಚಿಂಗ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇತ್ತು ಮೇಡಮ್ ಇಷ್ಟು ದಿನ. ಈಗ ಲಾಸ್ಟ್ 1-2 ಇಯರ್ಸ್ ಇಂದ ಕೋಚಿಂಗ್ ಕೋಚಸ್ ನು ಒಳ್ಳೆ ಕೋಚಸ್ ನ ಟೀಮ್ಗೆ ಎಲ್ಲ ಹಾಕಿದ್ದಾರೆ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್. ಬಟ್ ಇದೇ ಕೆಲಸ ಒಂದು 10 ವರ್ಷ ಮುಂಚೆ ಏನೋ ಒಂದು ಕೋಚಸ್ ಬದಲಾವಣೆ ಮಾಡಿದ್ರೆ ಇಲ್ಲಿ ತನ ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಆಗ್ಬೋದಿತ್ತು. ಬಟ್ ಮುಂದಿನ ದಿನಗಳ ಒಳಗ ಒಲಿಂಪಿಕ್ ಗೆ ನಮ್ಮ ಇಂಡಿಯಾದಿಂದ ರೀಚ್ ಆಗ್ತಾರೆ
1: ಅಂತ ಒಂದು ಭರವಸೆ
0: ಇದೆ ಮೇಡಮ್. ಹೌದು
1: ಸಂದೇಶ್ ಅವರೇ, ವರ್ಲ್ಡ್ ರೈಲ್ವೆ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ರಜತ ಪದಕವನ್ನ ಗೆದ್ದಿದ್ರಿ. ಅದು 40 ಕಿಲೋಮೀಟರ್ TTT ಇವೆಂಟ್ ಇತ್ತಲ್ವಾ, ಯಾವ ರೀತಿ ಇತ್ತ ಕಾಂಪಿಟೇಷನ್?
0: 40 ಕಿಲೋಮೀಟರ್ TTT ಅಂತಂದ್ರೆ ಟೀಮ್ ಟೈಮ್ ಟ್ರಯಲ್ ಮೇಡಮ್. 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಯಲ್. ನಾವು ಇಂಡಿಯಾದಿಂದ 5 ಜನ ಪಾರ್ಟ್ ತಗೊಂಡಿದ್ವಿ. 5 ಜನ ಅಂದ್ರೆ 5 ಜನ ಸೇರಿ ನಾವು 40 ಕಿಲೋಮೀಟರ್ ಫಿನಿಶ್ ಮಾಡ್ಬೇಕಾಗಿರೋದು
1: ಕೂಡಿ ಫಿನಿಶ್.
0: ಹಾ, ಟೀಮ್ 5 ಜನ ಕೂಡಿ ಸ್ಟಾರ್ಟ್ ಮಾಡಿ 5 ಜನ ಸೇರಿ ನಾವು ಫಿನಿಶ್ ಮಾಡ್ಬೇಕು. 5 ಜನರಲ್ಲಿ ಅಟ್ಲೀಸ್ಟ್ 4 ಜನ ನಾವು ಫಿನಿಶ್ ಮಾಡ್ಬೇಕು ಮೇಡಮ್. ಒಬ್ರು ಬಿಟ್ಟು ನಡೆದಿದ್ವಿ. ಅಟ್ಲೀಸ್ಟ್ 4th ರೈಡರ್ ಯಾರು ಫಿನಿಶ್ ಮಾಡ್ತಾರಲ್ಲ ಅವ್ರದ್ದು ಟೈಮ್ ಕೌಂಟ್ ಮಾಡ್ತಾರೆ ಮೇಡಮ್. 1st, 2nd, 3rd ಮುಂದೆ ಫಿನಿಶ್ ಮಾಡಿದ್ರು 4th ರೈಡರ್ ಲೇಟ್ ಆಗಿ ಬಂದ್ರು 4th ರೈಡರ್ನೇ ಟೈಮ್ ಕೌಂಟ್ ಮಾಡ್ತಾರೆ ಮೇಡಮ್.
1: ಮೊದಲಿಗೆ ಯಾರು ರೀಚ್ ಆಗಿರ್ತಾರೆ
0: ಅವ್ರದ್ದು ಟೈಮ್ ಕೌಂಟ್ ಆಗಲ್ಲ. ಯಾರ್ದು 4th ರೈಡರ್ ಈಗ 5 ಜನರಲ್ಲಿ 4ನೇದೊಂದು ಟೈಮಿಂಗ್ ಕೌಂಟ್ ಆಗುತ್ತೆ ಮೇಡಮ್. ಗೋಲ್ಡ್ ಮೆಡಲ್ ಅವಾಗ ಫ್ರಾನ್ಸ್ ಅವ್ರು ತಗೊಂಡ್ರು. ನಮ್ಗೆ ಅವ್ರಿಗೆ 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಲ್ಲಿ 5 ಸೆಕೆಂಡ್ ಡಿಫ್ರೆನ್ಸ್ ಇತ್ತು ಮೇಡಮ್. 5 ಸೆಕೆಂಡ್ ಅಷ್ಟೇ. 5 ಸೆಕೆಂಡ್ ನಾವು ಇನ್ನು ಚೆನ್ನಾಗಿ ನಮ್ದು ಟೀಮ್ ವರ್ಕ್ ನಾವು ಮಾಡಿದ್ವಿ ಅಂದ್ರೆ ನಾವು ಗೋಲ್ಡ್ ಮೆಡಲ್ ತಗೊಳ್ಳೋ ಚಾನ್ಸಸ್ ಇತ್ತು. ಬಟ್ ಆ ಟೈಮಲ್ಲಿ ನಮ್ದು ಬೆಸ್ಟ್ ಕೊಟ್ಟು ನಾವು ಸಿಲ್ವರ್ ಮೆಡಲ್ ತಗೊಂಡಿದ್ವಿ.
1: ಸೊ ಇಲ್ಲಿಯವರೆಗೆ ನಿಮ್ಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪದಕಗಳು ಬಂದಿದೆ?
0: ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ಸ್ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚು ಪದಕಗಳಿದಾವೆ ಮೇಡಮ್. ಅದರಲ್ಲಿ ನ್ಯಾಷನಲ್ಸ್ ಅಲ್ಲಿ 10ಕ್ಕಿಂತ ಹೆಚ್ಚು ಪದಕಗಳು. ಇಂಟರ್ನ್ಯಾಷನಲ್ಸ್ ಅಲ್ಲಿ 2 ಮೆಡಲ್ ಇದೆ ಮೇಡಮ್, ಒಂದು ಸಿಲ್ವರ್ ಮತ್ತು ಒಂದು ಬ್ರಾಂಜ್ ಮೆಡಲ್ ಇದೆ. ನ್ಯಾಷನಲ್ಸ್ ಲೆವೆಲ್ದು 6 ಗೋಲ್ಡ್, 2 ಬ್ರಾಂಜ್, 1 ಸಿಲ್ವರ್ ಇದೆ ಮೇಡಮ್ ನ್ಯಾಷನಲ್ಸ್ ಅಲ್ಲಿ. ಆಮೇಲೆ ಇಂಟರ್ನ್ಯಾಷನಲ್ಸ್ದು 1 ಸಿಲ್ವರ್ ಮತ್ತು 1 ಬ್ರಾಂಜ್ ಮೆಡಲ್ ಇದೆ.
1: ನಿಮ್ಮ ಕ್ರೀಡಾ ಸಾಧನೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು ನಿಮಗೆ ಬಂದಿದೆ ಒಲಿದು, ಸೊ ಆ ಕುರಿತಾಗಿ ಹೇಳಿ.
0: ಕರ್ನಾಟಕ ವತಿಯಿಂದ ನನಗೆ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಮೇಡಮ್. ಅದು 2016 ಅಲ್ಲಿ ನಾನು ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ ನನಗೆ ಗುರುತಿಸಿ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅನ್ನು ಕೊಟ್ಟರು ಮೇಡಮ್ 2016 ಅಲ್ಲಿ. ಅದಾದ್ಮೇಲೆ ನನಗೆ ರೈಲ್ವೇಸ್ ಇಂದ, ನಾನು ಓಲ್ಡ್ ರೈಲ್ವೇಸ್ ಮಾಡಿದ್ಮೇಲೆ SW ರೈಲ್ವೆ ಇಂದ GM ಅವಾರ್ಡ್ ಅಂತ ಕೊಡ್ತಾರೆ ಮೇಡಮ್. 2018 ಅಲ್ಲಿ GM ಅವಾರ್ಡ್ ಕೊಟ್ಟರು.
1: ಸಂದೇಶ್ ಅವರೇ, ನೀವು ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ನಲ್ಲಿ, ನಿಮ್ಮ ಮುಂದಿನ ಗುರಿ ಏನು?
0: ಇವಾಗ್ಲೂ ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ ಮೇಡಮ್. ಆಕ್ಚುಲಿ ಮುಂದಿನ ಗುರಿ ಅಂತಂದ್ರೆ, ನಾವು ಏನು ಈಗ ಇಲ್ಲಿ ತನ ಸೈಕ್ಲಿಂಗ್ ಮಾಡಿದೀವಲ್ಲ, ಅದರೊಂದು ನಾಲೆಜ್ ನಾವು ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಜೊತೆ ಶೇರ್ ಮಾಡಿ ಅವ್ರಿಗೂ ಒಂದು ನ್ಯಾಷನಲ್, ಇಂಟರ್ನ್ಯಾಷನಲ್, ಆಮೇಲೆ ಒಲಿಂಪಿಕ್ ಲೆವೆಲ್ ತನ ಅವ್ರಿಗೂ ರೀಚ್ ಮಾಡ್ಸಕ್ ನಮ್ ಕಡೆಯಿಂದ ಒಂದು ಪ್ರಯತ್ನ ಮಾಡ್ಬೇಕಂತ.
1: ನೀವು ಕೋಚಿಂಗ್ ಮಾಡ್ತೀರಿ?
0: ಕೋಚಿಂಗ್ ಮಾಡ್ಬೇಕಂತ ಇದೆ ಮೇಡಮ್ ಮುಂದಿನ ದಿನಗಳ ಒಳಗಡೆ.
1: ಈಗ ಸೈಕ್ಲಿಂಗ್ ಕ್ರೀಡೆಯತ್ತ ಯುವ ಜನಾಂಗ ಒಲವು ತೋರಿಸಬೇಕಂದ್ರೆ ಭವಿಷ್ಯ ಏನಿದೆ?
0: ಸೈಕ್ಲಿಂಗ್ ಒಂದು ಸ್ಪೋರ್ಟ್ ಆಗಿ ನಾವು ತಗೋಬಹುದು ಮೇಡಮ್, ಒಳ್ಳೆ ಸ್ಪೋರ್ಟ್. ಅದರಿಂದ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಸ್ಟೇಟ್ ಲೆವೆಲ್ ಆದ್ಮೇಲೆ ನ್ಯಾಷನಲ್ಸ್ ಮೆಡಲ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ರೀಚ್ ಆದ್ಮೇಲೆ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಜಾಬ್ ಅಪರ್ಚುನಿಟೀಸ್ ಸಿಗುತ್ತೆ. ಈಗ ಎಲ್ಲರು ಮನೆಯಲ್ಲಿ ಪೇರೆಂಟ್ಸ್ ಎಲ್ಲರೂ ಅನ್ನಕ ಕೆಲವೊಬ್ರು ಥಿಂಕಿಂಗ್ ಹೆಂಗಿದೆ ಅಂತಂದ್ರೆ ಓದ್ಬೇಕು, ಓದಿದ್ರಷ್ಟೇ ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕರೆ ಒಂದು ಸೆಟಲ್ ಆಗ್ಬೋದು, ಮನೆ ನೋಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಇರ್ತಾರೆ. ಹಂಗೆ ಈಗ ನಾವು ಸ್ಪೋರ್ಟ್ ಮಾಡಿದ್ರು ಅವ್ರು ಒಂದು ಸೆಟಲ್ ಆಗ್ಬೋದು, ಆಮೇಲೆ ಅವ್ರೊಂದು ಲೈಫ್ ಲೀಡ್ ಮಾಡ್ಬೋದು. ಅದ್ರೊಳಗೆ ನಮ್ ಸೈಕ್ಲಿಂಗ್ ಒಂದು ಒಳ್ಳೆ ಸ್ಪೋರ್ಟ್ಸ್ ಇದೆ. ಈ ಕಡೆ ನಮ್ದು ಫಿಟ್ನೆಸ್, ನಮ್ದು ಹೆಲ್ತ್ ಚಲೋ ಇರ್ತೈತಿ. ಆಮೇಲೆ ನಾವು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಅದರಿಂದ ಜಾಬ್ ಸಿಗುತ್ತೆ, ಅದರಿಂದನೂ ಅವರು ಒಂದು ಒಳ್ಳೆ ಸೆಟಲ್ ಆಗ್ಬೋದು ಮೇಡಮ್. ಒಂದು ಒಳ್ಳೆ
1: ಭವಿಷ್ಯ
0: ಇದೆ ಮೇಡಮ್, ಸೈಕ್ಲಿಂಗ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ.
1: ಸಂದೇಶ್ ಅವರು, ಈಗ ಬಹಳಷ್ಟು ಯುವ ಜನಾಂಗಗಳನ್ನ ಗಮನಿಸಿದ್ರೆ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಅಥವಾ ಕಂಟಿನ್ಯೂ ಆಗಿ ಮೊಬೈಲ್ ಅವ್ರ ಕೈಯಲ್ಲಿ ಇರ್ತಾ ಇದೆ. ಸೊ ಅಂತ ಯುವ ಜನಾಂಗಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಅದನ್ನ ಒಳ್ಳೇದಾಗಿನು ನಾವು ಉಪಯೋಗ ಮಾಡ್ಕೋಬಹುದು ಮೇಡಮ್, ಕೆಟ್ಟದಾಗಿನೂ ಉಪಯೋಗ ಮಾಡ್ಕೋಬಹುದು. ಅದರಿಂದ ಎಷ್ಟು ನೆಸೆಸರಿ ಇರುತ್ತೋ ಅಷ್ಟು ನಾವು ಯೂಸ್ ಮಾಡಿಕೊಂಡು ಸ್ಟಡೀಸ್ ಆಗ್ಲಿ ಇಲ್ಲ ಸ್ಪೋರ್ಟ್ಸ್ ಆಗ್ಲಿ ಫಿಟ್ನೆಸ್ ಆ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ಮೇಡಮ್. ಆಮೇಲೆ ಈಗಿಂದ ಯೂತ್ ಯಾವ ತರ ಕನ್ಸಿಡರ್ ಮಾಡ ಅಂತಾರ ಅಂದ್ರೆ, ನಾವು ನೋಡ್ದಂಗೆ ಎಷ್ಟೋ ಜನ ನೋಡಿದಾಗ ಒಂದ್ಸಲ ಫೋನ್ದಲ್ಲೇನೆ ಇರ್ತಾರೆ. ಫೋನ್ದಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಆಪ್ ಯೂಸ್ ಮಾಡೋದಾಗ್ಲಿ, ಗೇಮ್ ಆಡೋದಾಗ್ಲಿ, ಆತರ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡೋದ್ರ ಬದಲಿ ಅದರಿಂದ ಏನೋ ಒಂದು ಕಲಿಯೋದನ್ನ ಕಲಿಯಬಹುದ್ರಿ. ಆಮೇಲೆ ಅದನ್ನ ಜಾಸ್ತಿ ಯೂಸ್ ಮಾಡೋದ್ ಬಿಟ್ಟು ಹೊರಗಡೆ ಪ್ರಪಂಚ ಒಳಗೆ ಎಷ್ಟೋ ಆಕ್ಟಿವಿಟೀಸ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಮಾಡಬಹುದು. ಈ ತರ ಎಲ್ಲ ನಮ್ದು ಒಂದು ಯೂತ್ ನನ್ನ ಯೂಸ್ ಮಾಡ್ಕೋಬೇಕು. ಅದ್ ಬಿಟ್ಟು ಜಾಸ್ತಿ ನಾವು ಡಿಜಿಟಲ್ ಆಗಿ ಫೋನ್ ಅಲ್ಲಿ ಕುತ್ಕೊಂಡ್ರೆ ಆಮೇಲೆ ಅದು ಹೋಗಿ ಟೈಮ್ ಸಿಗಲ್ಲ. ಆಮೇಲೆ ಮುಂದೆ ಹೋಗಿ ನಾವು ಮತ್ ಕೊರಗೋದಕ್ಕೈತಿ. ನಾವು ಒಂದ್ ಟೈಮ್ ಅಲ್ಲಿ ನಾವು ನಮ್ದು ಯೂತ್ ಒಳಗೆ ನಾವು ಫೋನ್ ಒಳಗನೆ ಎಷ್ಟೋಕೊಂಡು ನಮ್ ಟೈಮ್ ವೇಸ್ಟ್ ಮಾಡ್ಬಿಟ್ವಿ.
1: ಅಂದ್ರೆ ಬಹಳ ಜನ ಈಗ ಚಿಕ್ಕ ಮಕ್ಕಳು ಸಹಿತ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನ ಅಂಧಕಾರದೊಳಗೆ ದುಡ್ತಾ ಇದ್ದಾರೆ. ಸೊ ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಯೂತ್ ಅವ್ರದ್ದೊಂದು ಅದು ಒಂದು ಟೈಮ್ ಅಲ್ಲಿ ಅವ್ರು ಮಾಡಿದ್ಮೇಲೆ ಅವಾಗ ಅವ್ರಿಗೆ ರಿಯಲೈಸ್ ಆಗಲ್ಲ ಮೇಡಮ್. ಅದೊಂದು ಟೈಮ್ ಹೋಗ್ಬಿಡುತ್ತೆ. ಹೋದ್ಮೇಲೆ ಅವ್ರಿಗೆ ಒಂದು ನಾವ್ ಹಿಂಗ್ ಮಾಡಬಾರ್ದಿತ್ತಲ್ಲ, ನಾವ್ ಹಿಂಗ್ ಮಾಡಿದಕ್ಕೆ ಇವತ್ತಿನ ಪರಿಸ್ಥಿತಿ ನಮ್ದು ಹಿಂಗ್ ಬಂದೈತಿ ಅಂತ ಅವ್ರದೊಂದು ಭವಿಷ್ಯನ ಹಾಳಾಗ್ಬಿಡ್ತೈತಿ. ಹಂಗಾಗಿ ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡು ಸ್ಟಡೀಸ್ ಅಲ್ಲಾಗ್ಲಿ ಸ್ಪೋರ್ಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ, ಮಾಡಿದ್ರೆ ನಿಮ್ದೊಂದು ಫ್ಯೂಚರ್ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ಸಲುವಾಗಿ ಅಂತೇಳಿ ಅವರು ಪೇರೆಂಟ್ಸ್ ಎಲ್ಲ ಎಷ್ಟೋ ಒಂದು ಕಷ್ಟ ಪಡ್ತಿರ್ತಾರ, ಅವ್ರದ್ದು ಮನಿ ಆಗ್ಲಿ ಟೈಮ್ ಆಗ್ಲಿ ವೇಸ್ಟ್ ಆಗ್ಬಾರ್ದು ಅಂತೇಳಿ ಅವರು ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೋಬೇಕು.
1: ಒಳ್ಳೇದು ಸಂದೇಶ್ ಉಪ್ಪಾರ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಈ ಕ್ರೀಡಾ ಸಾಧನೆ ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕವಾಗಿರಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಮ್ಯಾಮ್.
1: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕ್ರೀಡಾ ಸುದ್ದಿಗಳು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ 19ನೇ ಆವೃತ್ತಿಯ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಗುಜರಾತ್ ಟೈಟನ್ಸ್ ತಂಡವನ್ನು ಪರಾಭವಗೊಳಿಸಿ ಸತತ 2ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2ನೇ ಐಪಿಎಲ್ ಟ್ರೋಫಿ ಗೆದ್ದು ವಿಜಯೋತ್ಸವ ಆಚರಿಸುವುದರೊಂದಿಗೆ ಸುಮಾರು 2 ತಿಂಗಳ ಐಪಿಎಲ್ ಉತ್ಸವ ಕೊನೆಗೊಂಡಿತು. ಟಾಸ್ ಗೆದ್ದ ಪಾಟಿದಾರ್ ಫೀಲ್ಡಿಂಗ್ ಆಯ್ದುಕೊಂಡರು. ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ಆರ್ಸಿಬಿ ಬೌಲರ್ಗಳು ಪರಿಣಾಮಕಾರಿ ದಾಳಿ ಸಂಘಟಿಸಿದರು. ವೇಗಿ ಹೆಜಲ್ವುಡ್ ಮತ್ತು ರಸಿಕ್ ಸಲಾಮ್ದಾರ್ ಅವರ ದಾಳಿ ಮತ್ತು ಫೀಲ್ಡಿಂಗ್ ಚುರುಕುತನದಿಂದಾಗಿ ಗುಜರಾತ್ ತಂಡವನ್ನು 8 ವಿಕೆಟ್ಗೆ 151 ರನ್ಗಳ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿದರು. ವಾಷಿಂಗ್ಟನ್ ಸುಂದರ್ ಅವರೊಬ್ಬರೇ ದಿಟ್ಟತನ ತೋರಿದರು. ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ ಬಿರುಸಿನ 62 ರನ್ ಸೇರಿಸಿ ಗೆಲುವಿಗೆ ಮುನ್ನುಡಿ ಬರೆದರು. ಆದರೆ ಉತ್ತಮ ಲಯದಲ್ಲಿದ್ದ ವೆಂಕಟೇಶ್ ಅಯ್ಯರ್ ಅವರು ಮೊಹಮ್ಮದ್ ಸಿರಾಜ್ ಓವರ್ನಲ್ಲಿ ಕಗಿಸೋ ರಬಾಡಾ ಅವರಿಗೆ ಕ್ಯಾಚಿತ್ತು ನಿರ್ಗಮಿಸಿದರು. ನಂತರ ಬಂದ ಕನ್ನಡಿಗ ದೇವದತ್ ಪಡಿಕಲ್ ನಿರಾಸೆ ಮೂಡಿಸಿದರು. ರಬಾಡಾ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾದ ಅವರು ಬೌಂಡರಿ ಲೈನ್ನಲ್ಲಿದ್ದ ಅರ್ಷದ್ ಖಾನ್ ಅವರಿಗೆ ಕ್ಯಾಚಿತ್ತರು. ಅನುಭವಿ ಸ್ಪಿನ್ನರ್ ರಶೀದ್ ಖಾನ್ 9ನೇ ಓವರ್ನಲ್ಲಿ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ಅನ್ನು ತೆಗೆದುಕೊಂಡರು. 91 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡ ಆರ್ಸಿಬಿ ಪಾಳೆಯದಲ್ಲಿ ಆತಂಕ ಮನೆ ಮಾಡಿತು. ಆದರೆ ಒಂದೆಡೆ ವಿಕೆಟ್ ಉರುಳುತ್ತಿದ್ದರೂ ಕೊಹ್ಲಿ ಮಾತ್ರ ಜವಾಬ್ದಾರಿಯುತವಾಗಿ ಆಡಿದರು. ಅವರು 25 ಎಸೆತಗಳಲ್ಲಿ 50 ಗಡಿ ದಾಟಿದರು. ಇದು ಐಪಿಎಲ್ನಲ್ಲಿ ಅವರ ಅತಿ ವೇಗದ ಅರ್ಧಶತಕವಾಗಿದೆ. ಅವರ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಮತ್ತು 3 ಸಿಕ್ಸರ್ ಒಳಗೊಂಡಿದ್ದವು.

ಭಾರತದ ತಾರಾ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇದರೊಂದಿಗೆ 2 ವರ್ಷಗಳ ಪ್ರಶಸ್ತಿ ಬರವನ್ನು ನೀಗಿಸಿಕೊಂಡರು. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ ಆಗಿರುವ ಸಾತ್ವಿಕ್ ಮತ್ತು ಚಿರಾಗ್ ಅವರು ಆರಂಭಿಕ ಗೇಮ್ ಹಿನ್ನಡೆಯಿಂದ ಚೇತರಿಸಿಕೊಂಡು 18-21, 21-17, 21-16 ಇಂಡೋನೇಷ್ಯಾದ ಪೇಜರ್ ಹಾಗೂ ಮೊಹಮ್ಮದ್ ಅವರನ್ನು ಮಣಿಸಿದರು. 2024 ಥೈಲೆಂಡ್ ಓಪನ್ ಬಳಿಕ ಚಿರಾಗ್ ಮತ್ತು ಸಾತ್ವಿಕ್ ಗೆದ್ದ ಮೊದಲ ಪ್ರಶಸ್ತಿ ಇದಾಗಿದೆ. ಡಿವೈಎಸ್ ಹಾಸನ ತಂಡವು 3-2 ಗೋಲುಗಳಿಂದ ಡಿವೈಎಸ್ ಕೂಡಿಗೆ ತಂಡವನ್ನು ಮಣಿಸಿ ಹಾಕಿ ಕರ್ನಾಟಕ 16 ವರ್ಷದೊಳಗಿನ ಬಾಲಕಿಯರ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಬೆಂಗಳೂರಿನ ಶಾಂತಿನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾಂಗಣದಲ್ಲಿ ನಡೆದ ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ಡಿವೈಎಸ್ ಹಾಸನ ತಂಡದ ಸರಸ್ವತಿ ಎಸ್ಎಂ, ಆರಾಧ್ಯ ಎಂಡಿ ಹಾಗೂ ಜಿಎಚ್ ಅನುಷ್ಕಾ ತಲಾ 1 ಗೋಲು ಗಳಿಸಿ ಗೆಲುವಿನ ರುವಾರಿಯಾದರು. ನಾಯಕ ಕೇತನ್ ಅವರ 2 ಗೋಲುಗಳ ನೆರವಿನಿಂದ ಭಾರತದ ಪುರುಷರ ತಂಡ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 4-1 ಗೋಲುಗಳಿಂದ ಸೋಲಿಸಿತು. ಭಾರತ ಈ ಗೆಲುವಿನೊಂದಿಗೆ ಒಟ್ಟು 6 ಅಂಕ ಗಳಿಸಿದೆ. ಎ ಮತ್ತು ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯುವ ತಲಾ 2 ತಂಡಗಳು ಸೆಮಿಫೈನಲ್ನಲ್ಲಿ ಆಡುವ ಅರ್ಹತೆ ಪಡೆಯಲಿದೆ. ಕೇವಲ 15 ವರ್ಷ ವಯಸ್ಸಿನ ದಿವ್ಯಾಂಶಿ ಭೌಮಿಕ್ ಅವರು ಡಬ್ಲ್ಯೂಟಿಟಿ ಫೀಡರ್ ಟೇಬಲ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನಲ್ಲಿ ಪದಕ ಗೆದ್ದ ಭಾರತದ ಅತಿ ಕಿರಿಯ ಆಟಗಾರ್ತಿ ಎಂಬ ಹಿರಿಮೆಗೆ ಪಾತ್ರರಾದರು. ವಿಶ್ವ ಕ್ರಮಾಂಕದಲ್ಲಿ 211ನೇ ಸ್ಥಾನದಲ್ಲಿರುವ ದಿವ್ಯಾಂಶಿ ವಿಶ್ವ ಕ್ರಮಾಂಕದಲ್ಲಿ 38ನೇ ಸ್ಥಾನದಲ್ಲಿರುವ ಚೀನಾ ತೈಪೆಯ ಎಇ ತಿಯಾನ್ ಅವರನ್ನು 5 ಗೇಮ್ಗಳ ರೋಚಕ ಫೈನಲ್ನಲ್ಲಿ 3-2 ಸೋಲಿಸಿದರು. ಇದುವರೆಗೆ ಕ್ರೀಡಾ ಸುದ್ದಿಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ ಘೋಷ್ ಅವರ ವಾಯೊಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಾಗ್ ಜೋಗ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ವಾಗತ್ ಘೋಷ್ ಅವರ ವಾಯೊಲಿನ್ ವಾದನವನ್ನು ಇದುವರೆಗೂ ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸಲ್ಲಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ ಮೂಡಿಬರುವುದು. ಇನ್ನು ಸಂಜೆ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆ ಕುರಿತು ಡಾ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಪ್ರಸಾರವಾಗಲಿವೆ. 7:45 ಸಿರಿಗಂಧ. 9:15 ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಸಂವಾದ ಮೂಡಿಬರುವುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. ನಂತರ ಐವಿಎಫ್ ಕುರಿತು ಡಾಕ್ಟರ್ ತೇಜಸ್ವಿನಿ ಕುಮಾರ್ ಸ್ವಾಮಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 10:30 ಎನ್ಡಿಎ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು. ವಿಷಯ ಸ್ವಾಸ್ಥ್ಯ ಸೇವಾ. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೆ ಪ್ರಸಾರವಾದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ಗಳವರೆಗೆ ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:14:50. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಕ್ಕೆ ಆರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.